0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕ

0: ಇದರಲ್ಲಿ ಟೂ ಮಾನಸಿಕ ಕಾಯಿಗಳು ಎಲ್ಲಿ ಏನೇನ ಬರ್ಬೋದು, ಇಲ್ಲ ಖಿನ್ನತೆ ಇರ್ಬೋದು, ನ್ಯೂನತೆ ಭಾವ ಇರ್ಬೋದು, ಇಲ್ಲ ಅಂದ್ರೆ ಆತಂಕ ಇರ್ಬೋದು, ಇದಕ್ಕೂ ಫಸ್ಟ್ ಸೈಕಾಲಜಿಸ್ಟ್ನೇ ನಾವು ಕನ್ಸಲ್ಟ್ ತಗೊಳಕ್ಕೆ ಹೇಳ್ತೀವಿ. ಯಾಕಂದ್ರೆ ಸ್ವಲ್ಪ ಕೌನ್ಸಿಲಿಂಗ್ ಕೊಟ್ಟಿದ್ರೆ ಅವರು ನಾರ್ಮಲ್ ಮೆಂಟಲ್ ಹೆಲ್ತ್ನ ಅವರು ತಗೋಬಹುದು. ಬಟ್ ಇದು ಕೂಡ ಕ್ರಾಸ್ ಆಗಿ ಮೆಡಿಸಿನ್ಸ್ ಸೈಕಿಯಾಟ್ರಿಸ್ಟ್, ನಾವು ಕೌನ್ಸಿಲಿಂಗ್ ಅಲ್ಲಿ ಬಹಳ ಸೆಕ್ಷನ್ಸ್ ತಗೊಂಡಿದ್ದಾರೆ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಕೊಡ್ತಾರಲ್ಲ, ಆ ಕೌನ್ಸಿಲಿಂಗ್ ತಗೊಂಡಿದ್ರು ಕೂಡ ಕಡಿಮೆ ಆಗಿಲ್ಲ, ಇನ್ನೂ ಪೇಷಂಟ್ ಬಿಹೇವಿಯರ್ ಅಲ್ಲಿ ಏನು ಚೇಂಜಸ್ ಬಂದಿಲ್ಲ ಅಂದ್ರೆ ಅವಾಗ ಆ ಕೇಸ್ ನಾವು ಸೈಕಿಯಾಟ್ರಿಸ್ಟ್ ರಿಫರ್ ಮಾಡ್ತೀವಿ. ಸೈಕಿಯಾಟ್ರಿಸ್ಟ್ ಅವರು ಮೆಡಿಸಿನ್ಸ್ ಬರೀತಾರೆ, ಅದು ಸೆಡೇಟಿವ್ಸ್ ಇರ್ಬೋದು, ಆಂಟಿ ಎನಿ ಅದರ್ ಕೈಂಡ್ ಆಫ್ ಡ್ರಗ್ಸ್, SSRI, ಮೆನಿ ಕೈಂಡ್ ಆಫ್ ಡ್ರಗ್ಸ್ ಅದರ್. ಸೊ ಇದು
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು, ಮೆಂಟಲ್ ಹೆಲ್ತ್ ಆಫ್ ಸ್ಕೂಲ್ ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಕುರಿತು ವಿವರವಾದ ಮಾಹಿತಿಯನ್ನ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಡಾಕ್ಟರ್ ಮೇಡಮ್, ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಿಕ್ ಇಷ್ಟಪಡ್ತೀರಾ?
0: ಸೊ ಕೊನೆಯದಾಗಿ ಹೇಳಕ್ಕೆ ಏನಂದ್ರೆ, ಶಾರೀರಿಕ ಕಾಯಿಗಳು ಹೆಂಗ್ ಬರ್ತಾವೋ ಮಾನಸಿಕ ಕಾಯಿಗಳು ಹಂಗೆ ಬರ್ತವೆ. ಅದನ್ನು ನೀವು ಅದೇನೋ ತಪ್ಪು ಅನ್ಕೋಬಾರ್ದು, ಆ ಭಾವನಾತ್ಮಕ ವಿಷಯದಿಂದ ಹೊರಗಡೆ ಬಂದು, ಅಂಡ್ ಸ್ಪೆಷಲಿ ನಾವು ಆಯುರ್ವೇದದಲ್ಲಿ ಹೇಳಬೇಕಂದ್ರೆ ನಮ್ಮ ಮೆಡಿಸಿನ್ಸ್ ಸೈಡ್ ಎಫೆಕ್ಟ್ ಇರಲ್ಲ, ಅಂಡ್ ಲಾಂಗ್ ಲಾಸ್ಟಿಂಗ್ ಎಫೆಕ್ಟ್ ಇರ್ತವೆ. ಫಸ್ಟ್ ಏನೇನ ಮಾನಸಿಕ ತ್ರಾಸ ಬಂದಿದ ಮೇಲೆ ಫಸ್ಟ್ ನೀವು ಯಾರನ್ನ, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಟೀಚರ್ ಇರ್ಬೋದು, ಅವ್ರ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಡಿ, ಓಪನ್ ಅಪ್ ಆಗಿ ಶೇರ್ ಮಾಡ್ಕೊಂಡಿದ್ರೆ ಅವರಿಂದ ಸ್ವಲ್ಪ ಸಹಾಯಗಳು ನಿಮ್ಗೆ ಬರ್ತವೆ. ಅದನ್ನು ಆಗ್ತಾ ಇಲ್ಲ ಅಂದ್ರೆ ಎರಡು ವೈದ್ಯಗಳಿರ್ತಾರೆ, ಸೈಕಾಲಜಿಸ್ಟ್ ಅಂಡ್ ಸೈಕಿಯಾಟ್ರಿಸ್ಟ್. ನೀವು ಫಸ್ಟ್ ಸೈಕಾಲಜಿಸ್ಟ್ ಹತ್ರ ಹೋಗಿ ಅವ್ರ ಹತ್ರ ಕೌನ್ಸಿಲಿಂಗ್ ತಗೊಳ್ಳೋದು, ಅವ್ರ ಸಲಹೆಗಳು ಎಲ್ಲ ತಗೊಂಡು ಆ ತರ ನೀವು ಲೈಫ್ ಚೇಂಜ್ ಮಾಡ್ಕೋಬಹುದು. ಅದರಿಂದನೂ ಆಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಸೈಕಿಯಾಟ್ರಿಸ್ಟ್ ಹತ್ರ ಬಂದು ನಿಮ್ಗೆ ಏನ್ ತ್ರಾಸಿದೆ ಹೇಳಿದ್ರೆ ಅದ್ರ ಪ್ರಕಾರ ಅವರು ಮೆಡಿಸಿನ್ ಕೊಡ್ತಾರೆ. ಇದು ಏರ್ಕನ ತ್ರಾಸಿದೆ ಅಂದ್ರೆ ಡೆಫಿನೆಟ್ಲಿ ನಮ್ಮ ಕಾಲೇಜ್ ಓಪಿಡಿ ನಂಬರ್ 13, ಸೊ ಮಾನಸರೋಗ ಡಿಪಾರ್ಟ್ಮೆಂಟ್ ಮಾನಸೋಲ್ಲಾಸ ಓಪಿಡಿ ಇರುತ್ತೆ, ಅದರಿಂದ ನಾವು ಎಲ್ಲರಿಗೂ ಸಹಾಯಗಳು ಕೊಡ್ತೀವಿ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಶಹಾಪುರ ಬೆಳಗಾವಿಯ ಮಾನಸರೋಗ ವಿಭಾಗದ ಡಾಕ್ಟರ್ ರಜಿಯಾ ಮುನಿಸಾ ಬೇಗಂ ಶೇಖ್ ಅವರು ಕಾರ್ಯಕ್ರಮದಲ್ಲಿ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಮಾನಸಿಕ ಆರೋಗ್ಯ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: I am Dr. Vinayak Kopade. I am Child and Adolescent Psychiatrist working at KLS Dr. Prabhakar Kore Hospital and Associate Professor at Jawaharlal Nehru Medical College, Belagavi. The topic we are thinking about today is about mood swings in children and adolescents. Even though mood swings are very common in children, as they grow up, it can be an area of concern. We know that children as young as 3 to 5 years of age can have significant mood swings. What are these mood swings? Mood swings are understood as extremes of emotions where a child is unable to control his emotions. It could be happiness, anger, or sadness, which can be intense and prolonged for that age. And these mood swings are causing difficulties in child's life. It could be the family life or school life or academics or peer relationships. When the mood swings are so extreme that they are prolonged, last for hours, and are affecting various areas of the child such as school, academics, and family life, that is the time when we should be thinking about taking help from the professionals. Generally, children who are younger, less than 6 to 8 years of age, extremes of mood swings can be a sign of neurodevelopmental disorders such as attention deficit hyperactivity disorder, what we call it as commonly ADHD, autism spectrum disorder, or it could be disruptive mood dysregulation disorder. As the children grow up and they reach stages of adolescence at around 10 or 11 years of age, that is another age group where mood swings are quite common. And withdrawal from parents, being extremely moody, refusal to talk, eat, or interact with parents can be an early sign of moodiness. What is considered as because of hormonal changes can be a worrisome sign of developing psychiatric disorders. Hence, identifying mood swings and getting professional help can be very important at this stage. When we look at causes for mood swings, it could be neurodevelopmental disorders, genetic causes, it could be family reasons, significant fights in the family,

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಮಹಿಳೆಯ ಕನಸುಗಳಿಗೆ ಗರಿ ನೀಡುತ್ತಾ ಅವಳ ಸಾಧನೆಗೆ ಗೌರವ ನೀಡಲು ಇರುವಂತಹ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಸಮಾಜ ಸೇವೆ, ಶಿಕ್ಷಣ, ಸಾಹಿತ್ಯ, ಬಸವ ಚಿಂತನೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ವಿಶಿಷ್ಟ ವ್ಯಕ್ತಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ಇಂದು ನಾವು ಆಹ್ವಾನಿಸಿದ್ದೇವೆ. 36 ವರ್ಷಗಳ ಅಖಂಡ ಸರ್ಕಾರಿ ಸೇವೆ, ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿ, ಅನೇಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಸಕ್ರಿಯ ಪಾತ್ರ, ಮಕ್ಕಳಿಗಾಗಿ ಉಚಿತ ಶಿಕ್ಷಣ, ಯೋಗ ತರಬೇತಿ, ಸಾಹಿತ್ಯ ರಚನೆ, ಬಸವ ಭಾವ ಪೂಜೆಯ ಮೂಲಕ ಜಾಗೃತಿ, ಇವೆಲ್ಲದರ ಮೂಲಕ ಸಮಾಜಕ್ಕೆ ದೀಪವಾಗಿರುವ ಶರಣೆ ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಇಂದು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆದರ. ಮೇಡಮ್, ಇವಾಗ ತಾವು ಒಂದು 5ನೇ ತರಗತಿಯಲ್ಲಿರುವಾಗಲೇ ತಮಗೆ ಮದುವೆ ಆಗುತ್ತೆ, ಹೇಗೆ ಮೇಡಮ್ ಮದುವೆ ಆದ್ಮೇಲೆ ತಮ್ಮ ಶಿಕ್ಷಣವನ್ನ ಹೇಗೆ ಮುಂದುವರಿಸಿದ್ರಿ, ಗಂಡನ ಮನೆಯವರು ಹೇಗೆ ಸಹಕಾರವನ್ನ ನೀಡಿದ್ರು, ಇದರ ಬಗ್ಗೆ ಅಂದ್ರೆ ಮೊದಲು ತಮ್ಮ ಒಂದು ಜೀವನದ ಪಯಣದೊಂದಿಗೆ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ ಬಾಲ್ಯದ ಬಗ್ಗೆ. ಮೇಡಮ್
1: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಬಾಲ್ಯದ ನೆನಪುಗಳು ಅಂದ್ರೆ ಸ್ಮರಣೀಯವಾದದ್ದು, ಏಕೆಂದ್ರೆ ಅವಾಗ ನಮ್ಮ ತಾಯಿಯವರು 14-15 ವರ್ಷ ಬೇಗ ಮಕ್ಕಳಾಗ್ಲಿಲ್ಲ, ಒಂದು 5-6 ವರ್ಷದ ಮೇಲೆ ಹಳ್ಳಿ ಒಳಗೆ ಹಾಗೆ ಅಲ್ರಿ, ಬೇಗ ಆಗ್ಬೇಕು ಅಂತ 5-6 ವರ್ಷದ ಮೇಲೆ ನಾನು ಹುಟ್ಟಿ ಮನೆಯಲ್ಲಿ ಲಕ್ಷ್ಮಿ ಹುಟ್ಟಿದ್ದಾಳೆ. ಲಕ್ಷ್ಮಿ ಹುಟ್ಟಲು ಬಹಳ ಅಪರೂಪದಿಂದ ಬೆಳೆಸಿದ್ರು, ನನ್ನ ಮೇಲೆ ಎಲ್ಲರೂ ಬಹಳ ಪ್ರೀತಿ ಮಮತೆ ಕರುಣೆ ಇಟ್ಕೊಂಡಿದ್ರು. ಇದರಿಂದ ನಾನು ಬಹಳ ಚೆನ್ನಾಗಿ ನನ್ನನ್ನು ಬೆಳೆಸಿದ್ರು. ನಾನೇನು ಹೇಳ್ತೀನೋ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತಿರ್ಲಿಲ್ಲ. ನಮ್ಮ ತಂದೆ ತಾಯಿಯವರು ನನ್ನ ಮೇಲೆ ಇಟ್ಟ ಪ್ರೀತಿ ಗೌರವವನ್ನ ನಾನು ಅದನ್ನು ಸದುಪಯೋಗ ಪಡಿಸ್ಕೊಂಡು ನನಗೇನು ಆಸೆಗಳಿದಾವೋ, ನಾನೇನು ಮುಂದೆ ಬರಬೇಕು, ನಾನು ಹೇಗೆ ಸಮಾಜದಲ್ಲಿ ಇರಬೇಕು ಎಂಬ ತತ್ವಗಳನ್ನು, ನಮ್ಮದು ಮನೆತನ ಶರಣರ ಮನೆತನ ಮತ್ತು ಸಂಸ್ಕಾರವುಳ್ಳ ಮನೆತನ, ಮುಂಜಾನೆ ಎದ್ದ ಕೂಡಲನ್ನ ವಿಭೂತಿ ಹಚ್ಕೋಬೇಕು, ವಿಭೂತಿ ಹಚ್ಕೊಂಡ ಹೊರಗೆ ಮನೆಗೆ ಒಳಗಡೆ ಬರಬೇಕು. ಆಮೇಲೆ ಎಲ್ಲರೂ ಪ್ರಾರ್ಥನೆ ಮಾಡೋದು, ಎಲ್ಲರೂ ಒಂದೊಂದು ಸಲ ಆಗಲಿ ಎಷ್ಟು ಮಂದಿ ಇದ್ದಾರೆ ಆ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ಬರುವುದು. ಮತ್ತು ನಮ್ಮ ಶರಣರ ಮನೆ ಎಲ್ಲರೂ, ನಮ್ಮ ಅತ್ತೆಗಳು ಎಲ್ಲರ ಮನೆಯ ಸಹೋದರತ್ತೆಗಳು ಅವ್ರನ್ನೆಲ್ಲರ ಹೆಸರು ಶರಣರ ಹೆಸರುಗಳಿವೆ. ನೀಲಾಂಬಿಕೆ, ಪರಮ್ಮ, ಪಾರ್ವತಿ, ಶಿವಲಿಂಗಪ್ಪ, ಬಸವಣ್ಣ, ಬಸವ ಮತ್ತು ನಂದೀಶ ಅಂತೇಳಿ 6 ಮಂದಿ ಇದಾರೆ ನಮ್ಮನೆ. ಆಮೇಲೆ ನಂತರ ಅಕ್ಕ ಮಹಾದೇವಿ, ಆಮೇಲೆ ರುದ್ರಾಕ್ಷಿ ಅಂತ ಇಟ್ಟಿವಿ ನಮ್ಮ ತಂಗಿ ಹೆಸರು, ಆನಂತರ ಪ್ರೇಮಮಯಿ ಅಂತ ಇಟ್ಟಿವಿ. ಹೀಗೆ ಎಲ್ಲರ ಶರಣರ ಮನೆತನ, ಮಲ್ಲಪ್ಪ, ಶಿವಲಿಂಗಪ್ಪ, ಚಂದ್ರಶೇಖರ್, ಎಲ್ಲ ದೇವರ ಹೆಸರುಗಳನ್ನೇ ಅಂದ್ರೆ ಅವರ ನಾಮಸ್ಮರಣೆಯಿಂದಲೇ ನಾವು ದೇವರನ್ನ ನೆನೆಸಿದ ಹಾಗೆ ಆಗುತ್ತದೆ. ಆ ಉದ್ದೇಶದಿಂದ ಎಲ್ಲರೂ ಶರಣರ ಹೆಸರುಗಳನ್ನ ಇಟ್ಟಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ನಮ್ಮಲ್ಲಿ ನಮ್ಮ ತಂದೆಯವರಿಗೆ ಶಿಕ್ಷಣ ಅಂದ್ರೆ ಬಹಳ ಪ್ರೀತಿ, ಎಲ್ಲರಿಗೂ ಶಿಕ್ಷಣ ಕಲಿಸಬೇಕು. ಅಂತ ಶ್ರೀಮಂತ ಮನೆತನ ಅಲ್ಲ ನಮ್ಮದು, ಮಧ್ಯಮ ಉಳ್ಳದವರು. ಅದಕ್ಕಾಗಿ ನಮ್ಮ ತಂದೆಯವರು ಎಲ್ಲರಿಗೂ ಶಿಕ್ಷಣ ಪಡೆಯಲಿ, ಮುಂದೆ ಬರಲಿ ಅನ್ನೋ ಒಂದು ಆಸೆ ಉಟ್ಕೊಂಡಿದ್ರು. ಅದಕ್ಕಾಗಿ ಎಲ್ಲ ನಾವು 4 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು, ನಾವು 4 ಜನ ಮಕ್ಕಳನ್ನ ಅವರು ಬಹಳ ಪ್ರೀತಿಯಿಂದ ಕಲಿಸಿದ್ರು. ಒಬ್ಬರು ನಾನು ನಮ್ಮ ಚಿಕ್ಕಪ್ಪನ ಊರಲ್ಲಿ ಬೆಂಗಳೂರಲ್ಲಿ ಹೋಗಿ ಕಲಿತೆ, ಆಮೇಲೆ 3 ಜನರು ಎಲ್ಲರೂ TCH ಆಯ್ತು. ನಮ್ಮ ತಂದೆಯವರು ಏನಂತಂದ್ರೆ ಎಲ್ಲರಿಗೂ ಸಹಾಯ ಮಾಡೋದು, ಅವರು ಬಾಂಡ್ ರೈಟರ್ ಆಗಿದ್ರು. ಮತ್ತೆ ಅಷ್ಟೇ ಅಲ್ಲೇ ಗ್ರಾಮ ಪಂಚಾಯತಲ್ಲಿ ಮುಖ್ಯಸ್ಥರಾಗಿದ್ರು. ನಮ್ಮದು ತುಂಬಾ ಕುಟುಂಬ, ಏನೇನೋ ನಮ್ಗೆ ಕೆಲಸ ಇತ್ತು ಮನೆಯಲ್ಲಿ, ಹೈನು, ಎಮ್ಮೆ, ಆಕಳು, ಕರು ಎಲ್ಲ ಇತ್ತು. ಹೀಗಾಗಿ ನಾವು ಎಷ್ಟು 10th ವರೆಗೂ ನಾವು ಚಾನ ಕುಡಿದಿರ್ಲಿಲ್ಲ, ಹಾಲು ಹಿಂಡಿದ ತಕ್ಷಣ ಅಲ್ಲೇ ನೊರೆ ಹಾಲು ಕುಡಿತಾ ಇದ್ವಿ. ನಮ್ಮ ತಮ್ಮ ನಾನು ಇಬ್ರು ಒಂದು ಒಟ್ಟ ಇಟ್ಕೊಂಡ್ ಬರ್ತಿದ್ವಿ, ನೊರೆ ಹಾಲೇ ಕುಡಿತಾ ಇದ್ವಿ. ಹೀಗಾಗಿ ನಮ್ಮ ತಂದೆಯವರು ಎಲ್ಲ ಶ್ರಮ ಮಾಡಬೇಕು, ನೀವು ದುಡಿಬೇಕು, ಶ್ರಮ ಪಡಬೇಕು ಅಂತ ಹೇಳಿ ನಮಗೆಲ್ಲ ಕೆಲಸವನ್ನು ಹಚ್ತಿದ್ರು ಅವರು. ಆದರೆ ಎಲ್ಲವನ್ನು ನಾವು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡ್ತಾ ಇದ್ವಿ, ನಾವು ಎಂದೂ ಕೆಲಸ ಮಾಡೋಕೆ ಬೇಜಾರು ಪಡ್ತಾ ಇರಲಿಲ್ಲ. ಹಾಗೆ ನಮ್ಮ ತಮ್ಮ ಒಬ್ಬನು ಇಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದಾರೆ, ಇನ್ನೊಬ್ಬರು ಲಾಯರ್ ಇದ್ದಾರೆ, ಎಲ್ಲರೂ ಒಳ್ಳೆಯ ಕೆಲಸದಲ್ಲಿದ್ದಾರೆ ದೇವರ ದಯದಿಂದ. ಮತ್ತು ನಾವು ಸಂಸ್ಕೃತಿ ಇಷ್ಟದಂತಂದ್ರೆ ನಮ್ಮನ್ನು ನೋಡಿ ಬೇರೆಯವ್ರು ಕಲಿಬೇಕು, ನಾವು ಇತರರಿಗೆ ಮಾದರಿ ಆಗ್ಬೇಕು. ಅಂತ ಸಂಸ್ಕೃತಿ ಉಳ್ಳ ಜೀವನ ಒಳ್ಳೇದಾಗ್ತದ, ಇತರರಿಗೆ ಸಮಾಜದಲ್ಲಿ ಗೌರವವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದ. ನಮ್ಮ ತಾಯಿಯವರು ಅಷ್ಟೇ 108 ಸಲ ದಿನ ಓಂ ನಮ ಶಿವ ಬರೀತಾ ಇದ್ರು ಪುಸ್ತಕಗಳನ್ನ. ಅವ್ರಿಗೆ ಒಂದ್ ಸ್ವಲ್ಪ ನೋಟ್ಬುಕ್ ಮುಗಿಲಿಕ್ಕೆ ಬಂದ್ರೆ ನೋಟ್ಬುಕ್ ಕೊಡ್ರಿ ನನಗ್ ತಗೊಂಬರ್ರಿ ಅಂತ ಇದ್ರು. ಇನ್ನ ಐತರ 2-3 ಪೇಜ್ ದಿವಸಕ್ಕೆ 108 ಬರೋದು ಅವನ್ನೆಲ್ಲ ಒಂದ್ 10-15 ವರ್ಷ ಅಂತ ಬರದ್ರು. ಅವನ್ನೆಲ್ಲ ದೇವಸ್ಥಾನ ಕಟ್ತಾರಲ್ಲ ಆ ಜಗಲಿ ಕೆಳಗಿಟ್ಟು ಜಗಲಿಯನ್ನ ಕಟ್ತಾ ಇದ್ರು. ಅವನ್ನೆಲ್ಲ ಓದ್ ಕೊಟ್ಟು ಬರ್ರಿ ಕೊಟ್ಟು ಬರ್ರಿ ಅಂತ 6 ಪುಸ್ತಕಗಳನ್ನ ಎಲ್ಲ ಇದು ಮಾಡ್ತಾರೆ, ಅಲ್ಲಿ ಅವುಗಳನ್ನ ಇಡ್ತಾ ಇದ್ರು. ನಾ ಏನ್ 108 ಸಲ ಬರೀತಿರೋ ಆ ಮೊದಲು ಊಟ ಮಾಡಂತಿದ್ವಿ, ಇಲ್ಲ ಅದನ್ನ ಬರೆದ ಊಟ ಮಾಡಿದ್ರು. ಅಷ್ಟೇ ಅಲ್ಲದೇ ಹಳ್ಳಿಯಲ್ಲಿ ಅಕ್ಕ ಮಹಾದೇವಿ ಸಂಘವನ್ನು ಅವಾಗ ಸ್ಥಾಪಿಸಿದ್ರು. ಅಕ್ಕ ಮಹಾದೇವಿ ಮೂರ್ತಿಯನ್ನ ಎಲ್ಲರೂ ಕೂಡಿಸಿ ದೇಣಿಗೆ ಹಾಕಿ ಅಕ್ಕ ಮಹಾದೇವಿ ಮೂರ್ತಿಯನ್ನ ಸ್ಥಾಪಿಸಿದ್ರು. ಯಾರೋ ಬರೆದ ತಾಣ ಚುನ್ಮರಿ ತೆಂಗಿನಕಾಯಿ ತೆಗೆದುಕೊಂಡು ಪೂಜೆ ಮಾಡಿ ಹಾಡಿ ಬರ್ತಿದ್ರು. ಒಂದೊಂದ್ಸಲ ಜನ ಕೂಡ್ತಿದ್ರು, ಒಂದ್ಸಲ ಜನ ಕೂಡ್ತಿರ್ಲಿಲ್ಲ. ಹೀಗೆ ದೇವರ ಭಕ್ತಿ, ದೈವ ಭಕ್ತಿ ನಮಗೆ ಚಿಕ್ಕಂದಿರಲಾಗಲೇ ತಂದೆ ತಾಯಿಗಳಿಂದ ಸಂಸ್ಕಾರ ಬೆಳೆದು ಬಂದಿದೆ. ಹೀಗೆ ನಮ್ಮ ಎಲ್ಲರೂ ಅಷ್ಟೇ, ಹೊರಗಡೆ ಏನು ತಿಂತಾ ಇರಲಿಲ್ಲ, ಮನೆಯಲ್ಲೇನೆ ಮಾಡಿದ್ದನ್ನೇ ತಿನ್ನೋದು, ಎಲ್ಲರೂ ಹಂಚಿಕೊಂಡು ತಿನ್ನೋದು. ನಮ್ಮ ತಂದೆಯವರು ಬೆಳೆದಿದ್ದನ್ನ ಎಂದೂ ಮಾರ್ತಾ ಇರಲಿಲ್ಲ. ಬಡಬಗ್ಗರಿಗೆ ಕೊಡೋದು, ತಮ್ಮ ಸಂಬಂಧಿಕರು, ಅವರು ನಾಲ್ಕು ಮೈಯಿಂದ ಅಕ್ಕ ತಂಗಿರಿದ್ದಾರೆ, ಅವ್ರೆಲ್ಲರಿಗೂ ಹಂಚೋದು. ಅವನು ಜೋಳ, ಗೋಧಿ, ಕಾಳು, ಮತ್ತು ಅವಾಗ ಕುಸುಬಿ ಬೆಳೀತಿದ್ವಿ, ಕುಸುಬಿ ಎಣ್ಣೆಗೆ ಅಣ್ಣ ಮಾಡಕ್ ನಮ್ಮನ್ನು ಕಳಿಸಿರಲ್ಲಿ ಕುಂದ್ರಿ ಅಂತ ಹೇಳಿ, ಆ ಎಣ್ಣೆಗೆ ಅಣ್ಣ ನೋಡಿ ನಮಗೆ ಒಲ್ಲೆ ಅನ್ನಿಸ್ತಿತ್ತು ಕೂಡ್ಲಿಕ್ಕೆ, ಆದರೂ ಎಣ್ಣೆಗೆ ಅಣ್ಣ ಮಾಡ್ಕೊಂಬರೋದು. ಆಮೇಲೆ ತೊಗರಿ ಕೀಳುವಂಥ ತೊಗರಿ ತಿನ್ನೋದು, ಮತ್ತು ಹೊಲದಲ್ಲಿ ಹೋಗಿ ಎಲ್ಲ ಕಾಯಿಗಳನ್ನ, ಶೇಂಗಾಕಾಯಿ ಬೆಳೀತಿದ್ರು, ಬದ್ನೆಕಾಯಿ ಇಷ್ಟಿಷ್ಟು ಎಳೆ ಬದ್ನೆಕಾಯಿ, ಇವೆಲ್ಲ ನಮ್ಗೆ ಆರೋಗ್ಯಕ್ಕೆ ಪೂರಕವಾಗಿವೆ. ಎಲ್ಲ ಹಸಿ ತರಕಾರಿ, ಹಸಿ ಇದು ಮನೆಯಲ್ಲೇ ತಿನ್ನೋ ಅಭ್ಯಾಸ ಮಾಡಿದ್ರಲ್ಲಿ. ಈಗಾದ್ರೂ ನಾವು ಅಷ್ಟೇ, ನಾನು ಹೆಡ್ ಮಾಸ್ಟರ್ ಇದ್ದಾಗ ನಮ್ಮ ಸರ್ಗಳೆಲ್ಲ ಏನಾದ್ರು ತರಿಸ್ರಿ ಮೇಡಮ್, ಏನಾದ್ರು ಇದು ಮಾಡ್ರಿ, ಪಾರ್ಟಿ ಮಾಡಿ, ನೀವೇನು ಬೇಕಾದ ತಗೊಳ್ರಿ, ನಾನು ಅದ ನಿಮ್ಮ ಇದಕ್ಕಾಗಿ ಒಂದು ಇಡ್ಲಿ ತಗೋತೀನಿ ಅಷ್ಟೇ ಅಂತ ಹೇಳ್ತೇವೆ. ನಾವು ಹೊರಗಿಂದ ಏನೂ ತಿಂದೆ, ಇನ್ನು ಮನೆಯಿಂದ ಮಾಡ್ಕೊಂಬರ್ತಿದ್ದೆ ಗೊತ್ತಿದ್ರೆ, ಎಲ್ಲರೂ ಪ್ರವಾಸಕ್ಕೆ ಹೋದ್ರೆ ನಾನೇ ಬೇಸನ್ ಉಂಡಿ ಮಾಡ್ಕೊಂಬರ್ತಿದ್ದೆ, ನಾನೇ ಉಂಡಿ, ಮತ್ತು ಹಿಂಗೆ ದೋಸೆ ಇದೆ ಮನೆಯಿಂದ ಮಾಡ್ಕೊಂಡು ಅವ್ರು ಕೊಡ್ತಿದ್ದೆ. ಆದರೆ ಹೋಟೆಲಲ್ಲಿ ಮಾತ್ರ ಹೋಗೋದು ಇಲ್ಲ, ಯಾರೂ ಕಲಿತಾರೆ. ನಮ್ಮ ಮನೆಯಲ್ಲಿ ಅಷ್ಟೇ, ಯಾರೂ ಗಂಡು ಮಕ್ಕಳು ಒಂದು ಅಡುಗೆ ಹೋಳು ಸಹ ತಿಂತಾ ಇರಲಿಲ್ಲ. ಅಂತ ಸಂಪ್ರದಾಯಕ ಮನೆಯಲ್ಲಿ ಬೆಳೆದು ಬಂದದ್ದು. ಇನ್ನು ಲೋಕಾಪುರದಲ್ಲಿ ತೆಗ್ಗಿಯವರ ಮನೆ ತರ ಅಂದ್ರೆ ಅತ್ಯಂತ ಫೇಮಸ್ಸು, ಅದು ಬಾಗಲಕೋಟೆ ಜಿಲ್ಲೆಯ ಹತ್ತಿರ ಕಲಾದಗಿ ಲೋಕಾಪುರ ಅಲ್ಲೇ ಹತ್ತಿರ ಇದೆ. ದಾಳಂಬ್ರಿ, ಲಿಂಬೆಹಣ್ಣು, ಮತ್ತೆ ನಮ್ಮ ಮನೆಯಲ್ಲಿ ಏನಂತಂದ್ರೆ ಅವಾಗ ದುಡ್ಡು ಕೊಡ್ತಾ ಇರಲಿಲ್ಲ, ಬೆಳೆದಿದ್ದ ಧಾನ್ಯಗಳನ್ನ ಕೊಡ್ತಾ ಇದ್ರು. ಈಗ ಹೂ ಮಾನವ ಬರ್ತಿದ್ದ ದಿನ ಹೂ ಒಂದೆರಡು ಮಾಲಿ ಕೊಟ್ಟು ಹೋಗ್ತಿದ್ದ ದಿನ ಹೂ, ಅವಂಗೆ ವರ್ಷಕ್ಕೊಂದ್ಸಲ ಜೋಳ, ಗೋಧಿ, ಮತ್ತು ಕಂತಿ ಭಿಕ್ಷಕ್ ಜನ ಬರ್ತಾ ಇದ್ರು, ಅವ್ರಿಗೆಲ್ಲ ಒಂದೊಂದು ಪ್ಲೇಟ್ ಬಟ್ಟಲು ಹಿಟ್ಟು ಕೊಡ್ತಾ ಇದ್ರು. ಆಮೇಲೆ ರೊಟ್ಟಿ ಮಾಡಿದ ತಕ್ಷಣ ಕಂತಿ ಭಿಕ್ಷಕ್ ಬರ್ತಾ ಇದ್ರು ನಮ್ಮ ಮನೆ ಸ್ವಾಮಿಗಳು. ಈಗ ಯಾರೂ ಬರೋದಿಲ್ಲರಿ, ಯಾಕಂದ್ರೆ ಎಲ್ಲ ನಾಚ್ಕೊಳ್ತಾರ, ಮತ್ತೆ ಕೊಡುವಷ್ಟು ಟೈಮೂ ಇಲ್ಲ, ಎಲ್ಲರೂ ದುಡಿಯೋದಕ್ಕೇನೆ, ಗಳಿಸೋದಕ್ಕೆ ಹೆಚ್ಚು ಅವರು ಗಮನ ಕೊಟ್ಟಿದ್ದಾರೆ. ಈಗ ಯಾರೂ ಬಾಗಲ ಮುಚ್ಕೊಂಡು ಊಟ ಮಾಡ್ತಾರೆ. ಮೊದಲೇನಿಲ್ಲ, ದಾನ ಮೊದಲು ಕೊಟ್ಟು ಇದು ಏ ರೊಟ್ಟಿ ಬಂದಿಲ್ಲ, ಇವತ್ತಿನ ಬಂದಿಲ್ಲ, ಕಜ್ಜದಾವು ಬಂದಿಲ್ಲ, ಕಜ್ಜದಾವು ಬಂದಿಲ್ಲ ಅಂತಿದ್ರು. ಹೀಗೆ ನಮ್ಮಲ್ಲಿ ಪ್ರತಿಯೊಬ್ಬರು ಅಷ್ಟೇ ಅಲ್ಲ, ಯಾರಾದರೂ ನಮ್ಮ ತಂದೆಯವ್ರು ಬಾಂಡ್ ರೈಟರ್ ಅಂದ್ರೆ ಹೊಲ ಖರೀದಿ, ಮನೆ ಖರೀದಿ, ಡಿವೋರ್ಸ್, ಎಲ್ಲ ಸಮಸ್ಯೆಗಳಿರ್ತಾವಲ್ಲ, ಎಲ್ಲ ಬರೆಸ್ಕೊಳಕ್ ಬರ್ತಿದ್ರು. ಹಳ್ಳಿಯಿಂದ ಅವ್ರೇನೂ ಇರಲಿಲ್ಲ, ಒಂದೊಂದ್ಸಲ ಎರಡೆರಡು ರೊಟ್ಟಿ ತಗೊಂಡ್ಬಂದ್ಬಿಡ್ತಿದ್ರು. ಅದಕ್ಕೆ ನಮ್ಮ ತಾಯಿಯವರು ಸಹ ಸಾಂಬಾರು, ಪಲ್ಯ, ಚಟ್ನಿ, ಮೊಸರು ಅಂಕರ್ ಇರ್ತಾ ಇತ್ತು, ಮಜ್ಜಿಗೆ ಅಂಕರ್ ಕಾಯಿ ಇರ್ತಾ ಇತ್ತು, ಅವನ್ನೆಲ್ಲ ಕೊಡ್ತಾ ಇದ್ರು. ಅದಕ್ಕೆ ನಮ್ಮ ಮನೆ ದಾಸೋಹದ ಮನೆ ಅಂತ ಹೇಳ್ಬೋದು. ಶರಣರ ತತ್ವಗಳಂತೆ, ಶರಣರ ಆಶಯಗಳಂತೆ ದಾನ ದಾಸೋಹ ಎತ್ತಿದ ಕೈ, ಮತ್ತು ಬಂದವ್ರಿಗೆಲ್ಲ ಸಮಾಧಾನ ಮಾಡಿ ಕಳಿಸ್ತಾ ಇದ್ರು. ಅವ್ರು ಎಷ್ಟೇ ಜಗಳ ಮಾಡ್ಕೊಂಡು ಬಂದರೂ ಸಹ ನಮ್ಮ ತಂದೆಯವ್ರು ಬಹಳ ಸಮಾಧಾನ ಇರ್ತಾರೆ. ನಾವಂತಿದ್ವಿ ಏನು ಎಷ್ಟು ಜಗಳಾಡ್ತಾರೆ, ಎಷ್ಟು ಇದು ಮಾಡ್ತಾರಂತೆ, ಇಲ್ಲ ಅವ್ರು ಎರಡೂ ಪಾರ್ಟಿ ಸಮಾಧಾನ ಮಾಡ್ಬೇಕವ್ವ ಅಂತ ಹೇಳ್ತಿದ್ರು. ಹಿಂಗೆ ನನ್ನನ್ನು ಬಹಳ ಪ್ರೀತಿಯಿಂದ ಏನಂತ ಇದ್ರು ಅಂದರೆ ಬಾಜಿರಾವ್ ಅಂತ ಕರೀತಾ ಇದ್ರು. ಅಂದರೆ ಅವ್ರಿಗೆ ಅಷ್ಟು ಎಮ್ಮೆ, ಅವ್ರು ಮರಾಠಿ ಕಲ್ತಿದ್ದು, ಮರಾಠಿ ಶಾಲೆಯಲ್ಲಿ ಕಲಿತಿದ್ರೂ ಸಹ ಅವರು ಕನ್ನಡ ಬಿ ಎಡ್ ಡಿಗ್ರಿ ಎಮ್ ಎ ಆಗೋಕ್ಕಿಂತ ನಮ್ಗಿಂತ ಚೆನ್ನಾಗಿ, ಅವ್ರು ಸುಮ್ಮನೆ ಖಾಲಿ ಕುಂತಾಗ ಹಂಗೆ ವಚನಗಳು ಬರೆಯೋದು, ಇದನ್ನ ಮಾಡೋದು, ದೇವ್ರನ್ನ ದಿನ ಲೋಕೇಶ್ವರಿಗೆ ತಣ್ಣೀರು ಸ್ನಾನ ಮಾಡಿ ಆ ದೋತ್ರವನ್ನೇ ಹೊತ್ಕೊಂಡು ಹೂವನ್ನು ಅಲ್ಲಿಂದ ತಗೊಂಡು ಬರ್ತಾ ಇದ್ರು, ಅಲ್ಲಿಂದನೇ ನೀರು ತಗೊಂಡ್ಬಂದು ಪೂಜೆ ಮಾಡ್ತಾ ಇದ್ರು. ಪ್ರತಿ ದಿವಸ ಆ ಸಂಸ್ಕೃತಿಯೇ ನಮ್ಮಲ್ಲಿ ಆಳವಾಗಿ ಬೇರಿದೆ. ಎಲ್ಲರೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಹತ್ತತ್ರ ಇರ್ತಿತ್ತು ಅವಾಗ ಹೋಗ್ತಾ ಇದ್ದೀವಿ, ಈಗ ನಾವು ಸಾಯಂಕಾಲ ಒಟ್ಟು ಯಾವಾಗಲೂ ಒಂದ್ಸಲ ಹೋಗಿ ಬರ್ತೀವಿ. ಹಾಗೆ ನಮ್ಮ ಶರಣ ಸಂಸ್ಕೃತಿ ಇಷ್ಟು ಆಳವಾಗಿದೆ ಅಂತಂದ್ರೆ ನಾವು ಎದುರು ಕುಂತರು ಬಸವ ಅನ್ನೋದು ನಮ್ಮ ಉಸಿರೇ ಬಸವಾಗಿದೆ. ಈಗ ಹೇಗೆ ಸಜ್ಜಲಗುಡಿ ಸರ್ನಮ್ಮ ಮಲ್ಕೊಂಡಾಗ ನಾವೆಲ್ಲ ಗೊರಕಿ ಹೊಡಿತೀವಿ, ಆದ್ರೆ ಸಜ್ಜಲಗುಡಿ ಸರ್ನ ಓಂ ನಮ ಶಿವ ಓಂ ನಮ ಶಿವ ಅಂತ ಇದ್ರಂತೆ, ಅವ್ರ ಸ್ವರ ಹಂಗ ಬರ್ತಾ ಇತ್ತಂತೆ. ಅವ್ರು ಗುಪ್ತವಾಗಿ ತುರುಬನಲ್ಲಿ ಲಿಂಗವನ್ನು ಇಟ್ಕೊಳ್ತಾ ಇದ್ರಂತೆ. ಹಾಗೆ ನಮ್ಮ ಮನೆತನದಲ್ಲಿ ಲಿಂಗ ಪೂಜೆ, ವಿಭೂತಿ, ನಮ್ಮ ಶಾಲೆಗೆ ಹೋಗ ಬಂದು ವಿಭೂತಿ ಹಚ್ಕೊಂತಿದ್ರು ಅಂತಂದ್ರೆ ನಮ್ಗೆ ನಾಚಿಗೆ ಬರ್ತದಂತೆ, ಅದನ್ನ ತೆಗೆದು ಒರೆಸ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಮತ್ತೆ ಒರೆಸ್ಕೊಂಡು ಹೋಗ್ತಾ ಇದ್ವಿ, ಮತ್ತೆ ಎಲ್ಲರೂ ಬೆಟ್ಟ ಆದ್ರೆ ಅವರು ಓಡಾಡ್ತಿದ್ರು, ಎಲ್ಲರೂ ಬೆಟ್ಟ ವಿಭೂತಿ ಇಲ್ಲ ಅಂತಿದ್ರು, ಮತ್ತೊಂದು ವಿಭೂತಿ ಇಟ್ಕೊಂಡು ಹೋಗ್ತಿದ್ರು ಅದನ್ನ ಹಚ್ಕೊಳ್ತಾ ಇದ್ವಿ. ಇಷ್ಟು ವಿಭೂತಿ ನೋಡ್ರಿ, ವಿಭೂತಿ ಅಂದ್ರೆ ಬ ಸ ವ ಮೂರು ಹೇಳ್ತಾರೆ, ಗುರು ಲಿಂಗ ಜಂಗಮ ಅಂತಾನು ಹೇಳ್ತಾರೆ. ಅದಕ್ಕೆ ಹಣೆಯಲ್ಲಿ ವಿಭೂತಿ ಧರಿಸಿದ್ರೆ ನಮಗೆ ಸಕಾರಾತ್ಮಕ ಭಾವನೆಗಳು ಬರ್ತಾವೆ. ಕೊರಳಲ್ಲಿ ಲಿಂಗ ಧರಿಸಿದ್ರೆ ಆ ಇವರು ಲಿಂಗಾಯತರಿದ್ದಾರಪ್ಪ, ಮತ್ತೆ ಇವರಿಗೆ ನಾವು ಗೌರವ ಕೊಡಬೇಕು. ಅವ್ರು ಎಷ್ಟೇ ನಮ್ಮ ಮೇಲೆ ಸಿಟ್ಟಾಗಿ ನಮಗೆ ಬೈಬೇಕಾದ ಬಂದರೂ ಸತ್ಯಕ ಆ ವಿಭೂತಿ ಲಿಂಗ ರುದ್ರಾಕ್ಷ ನೋಡಿದ ತಕ್ಷಣ ಅವ್ರ ಮನಸ್ಸು ಏನಾಗ್ತದ, ದೈವಿಮಯ ಆಗ್ತದ. ಹೀಗಾಗಿ ಆ ಸಿಟ್ಟು ಸಿಡುವು ಎಲ್ಲ ಮಾಯವಾಗಿ ಶಾಂತ ರೀತಿ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ. ಪಾಸಿಟಿವ್ ಥಿಂಕಿಂಗ್ ಬರ್ತದ, ಮತ್ತು ಯಾವುದೇ ಒಂದು ತೊಂದರೆಗಳು ಬರ್ತಾವ ಅದರ ಸಹಿಸುವಂತ ಶಕ್ತಿ ಅವರಲ್ಲಿ ಇರಬೇಕು. ಕಷ್ಟಗಳು ಬರಲಿ, ಅದನ್ನ ಎದುರಿಸುವಂತ ಶಕ್ತಿ ಕೊಡಪ್ಪ ದೇವರೇ ಅಂತ ಬೇಡ್ಕೊಳ್ಳೋದು. ಹೀಗೆ ನಮ್ಮ ಬಾಲ್ಯದಲ್ಲಿ ನಮ್ಮ ಚಿಕ್ಕಪ್ಪರು ನಾನು ಬಹಳ ಐದನೇ ಇದ್ದಾಗ ಬೆಂಗಳೂರಲ್ಲಿ ಶೇಷಾದ್ರಿಪಂ ಹೈಸ್ಕೂಲ್ ಕಲಿತೆ, ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಹೀಗಾಗಿ ನಾನು ಚಿಕ್ಕಂದಲ್ಲಿರುವಾಗಲೇ ಅಡುಗೆ ಮಾಡ್ಲಿಕ್ಕೆ ಇರ್ತಿದ್ದೆ, ಯಾಕೆ ನಮ್ಮ ಚಿಕ್ಕಮ್ಮರ ಊರಿಗೆ ಹೋದಾಗ ನಾನು ನಮ್ಮ ಚಿಕ್ಕಪ್ಪ ಇಬ್ಬರೇ ಇರ್ತಿದ್ದು, ರೊಟ್ಟಿ ಚಪಾತಿ ಅಂದ್ಬಿಟ್ಟು ಉಳಿದೆಲ್ಲವನ್ನು ಅಡುಗೆ ಮಾಡ್ತಾ ಇದ್ದೆ. ಹೀಗಾಗಿ ನಮ್ಮ ಅಡುಗೆಯನ್ನು ಸಹ ಬೇಗ ಕಲ್ತ್ಕೊಂಡೆ. ಎಲ್ಲದರಲ್ಲೂ ನಮ್ಮ ತಂದೆಯವರು ಹೇಳ್ತಾ ಇದ್ರು, ನೀವು ಓದೋದ್ರಲ್ಲಷ್ಟೇ ಅಲ್ಲ ಅಡುಗೆ ಮಾಡಿದ್ರಲ್ಲೂ ನೀನು ಶ್ರೇಷ್ಠರಂತ ಇದ್ರು. ನಾ ಊರಿಗೆ ಹೋದಾಗ ಏನು ಮಾಡಲ್ಲ ಅಂದ್ರೆ ಇಲ್ಲ ನೀ ಸಾರ್ ಮಾಡು ಅಂತ ಇದ್ರು. ಹೀಗೆ ಎಲ್ಲದರಲ್ಲೂ ನನ್ನನ್ನು ಅವರು ಆತ್ಮೀಯತೆಯಿಂದ ಪ್ರೀತಿಯಿಂದ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಅದನ್ನೇ ನಾವು ಬಳಸಿಕೊಂಡು ಹೆಚ್ಚು ಹೆಚ್ಚು ಓದಲು ಮತ್ತು ಬರೆಯಲು ಹಾಗೆ ಇತರರಿಗೆ ಅದನ್ನು ಮನದಟ್ಟು ಮಾಡುವಂತೆ ಅವರಿಗೂ ಓದ್ರಿ ಕಲೀರಿ ನನ್ನ ಪುಸ್ತಕಗಳದಾವ ನಮ್ಮ ಬಟ್ಟೆಗಳದಾವ ಬಡವರು ಅಂತ ಬಡವರಿಗೆ ನಮ್ಮನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ. ಆವಾಗಲಿಂದಲೇ ನಮ್ಮ ತಾಯಿಯವರು ಅಂತೇವ್ರಿ ಇಲ್ಲ ಇನ್ನೂ ಚೆನ್ನಾಗೈತಲ್ಲ ಅಂತೇವ್ರಿ ಇಲ್ಲ ಇಲ್ಲ ಪಾಪ ನಮ್ಮ ಗೆಳತದಾಳಕ್ಕಿಗೆ ಎರಡೇ ಅದಾವ ಇರಲಿ ಅಂತ ನಾವು ಕೊಡ್ತಾ ಇದ್ದೀವಿ. ಹೀಗೆ ನಾವು ದಾನ ಧರ್ಮ ಮಾಡೋದ್ರಲ್ಲಿ ಅವಾಗಿಂದಾಗಿದ್ರೆ ನಮ್ಮ ತಂದೆಯವರು ಒಂದು ದಿವಸನೂ ಮಾಡಲಿಲ್ಲ. ಇಲ್ಲಿವರೆಗೂ 2000 ಅವ್ರು ತೀರ್ಕೊಂಡು 2000 ಇಸ್ವಿವರೆಗೂ ಅವರು ನಮಗೆಲ್ಲ ಕೊಡ್ತಾ ಇದ್ರು. ಬೆಳಗಾವದಲ್ಲಿ ಬಹಳ ತುಟ್ಟಿ ನೀವು ಸ್ವಲ್ಪ ನಾವು ಮೊದಲು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಸರ್ವಿಸ್ ಮಾಡ್ತಾ ಇದ್ವಿ, ಸಂಬಳ ಕಡಿಮೆ ಮನೆ ಕಟ್ತಾ ಇದ್ರಿ ಏನೂ ಇಲ್ಲ ಅಂತೇಳಿ ಪ್ರತಿಯೊಂದೂ ಅಡುಗೆ ಮಾಡಿದ್ದು ಹೋಳಿಗೆ ಕಡುಬು ಹುಗ್ಗಿ ಸಹ ಕಳಿಸ್ತಾ ಇದ್ರು, ತೊಗೊಂಡು ಬರ್ತಾ ಇದ್ರು. ಯಾರು ಊರಿಗೆ ಹೋಗ್ತಾವಾಗ ಬಹಳ ಚೆನ್ನಾಗಿದ್ರು ಬಸ್ನಲ್ಲಿ ಏನಾದರೂ ಬೆಳೆದ ಇದು ಮಾಡಿ ಒಂದು ಡಬ್ಬಿ ಒಳಗೆ ಹಾಕಿ ಬಾಕ್ಸಲ್ಲಿ ಹಾಕಿ ಇದು ಮಾಡಿ ಕೊಡಪ್ಪ ಅಂತಂದ್ರೆ ಡ್ರೈವರ್ಗೆ ಒಂದು 50 ರೂಪಾಯಿ ಕೊಟ್ಟರೆ ತಂದು ಕೊಡ್ತಾ ನಾವು ಹೋಗಿ ತೊಗೊಂಡು. ಇಷ್ಟೊಂದು ಕಾಳಜಿ ನಮ್ಮ ತಂದೆಯವರು, ಎಲ್ಲರೂ ತಿನ್ನಲಿ ನಾವು ಬೆಳೆದಿದ್ದು, ಎಲ್ಲರೂ ಅವ್ರಿಗೆ ಸಂತೃಪ್ತಿ ಪಡಲಿ. ಮನೆಯಲ್ಲಿ ಬೆಳೆದಿದ್ದು ಬೇರೆ, ಹೊರಗಿನ ತಗೊಂಡದ್ದು ಬೇರೆ, ಅದರಲ್ಲಿರುವ ಅವ್ರ ಪ್ರೀತಿಯಿಂದ ಕೊಟ್ಟದ್ದು ನಮಗೆ ಅಷ್ಟೊಂದು ಇಷ್ಟವಾಗ್ತಿತ್ತು. ಮತ್ತು ಅವರನ್ನು ಯಾವಾಗಿದ್ರು ನಾವು ಸ್ಮರಿಸಿದ್ವಿ. ನಮ್ಮ ಸೋದರತೆಗಳಿಗೂ ಕೊಡ್ತಾ ಇದ್ರು, ಅವ್ರ ಮಕ್ಕಳಿಗೂ ಕೊಡ್ತಾ ಇದ್ರು, ಬಹಳ ಮಂದಿನ ಶಾಲೆಗೆ ಕಲೀಲಿಕ್ಕೆ ಇಟ್ಕೊಂಡಿದ್ರು. ಅವರು ಅಷ್ಟೇ, ಈಗ ನಾನು ಅಷ್ಟೇ, ನಮ್ಮ ಮನೆಯಲ್ಲಿ ನಮ್ಮ ತಂಗಿಗಳನ್ನು ನಾನೇ ಕಲಿಸಿದ್ನಿ, ನಮ್ಮ ತಮ್ಮಗಳನ್ನು ಕಲಿಸಿದ್ನಿ, ಇಬ್ಬರು ನಾನು ಮದುವೆ ಮಾಡಿಕೊಟ್ಟೆ. ಹೀಗೆ ಬಾಲ್ಯ ಜೀವನ ನನಗೆ ಅತ್ಯಂತ ಸ್ಮರಣೀಯವಾಗಿದೆ. ಬಾಲ್ಯದಲ್ಲಿ ಕಲಿತಿದ್ದು ಅದೇ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಎಂಬಂತೆ. ನಾವು ಚಿಕ್ಕವರಿದ್ದಾಗಲೇ ನಮ್ಮನ್ನೆಲ್ಲ ತಿದ್ದಿ ತೀಡಿ ಅಕ್ಷರ ಜ್ಞಾನ ಮತ್ತು ಸಮಾಜದಲ್ಲಿ ಹೇಗೆ ನಡೀಬೇಕು ಎಂಬುದನ್ನು ಕಲಿಸಿದ್ದಾರೆ.
0: ಮೇಡಮ್, ಈಗಾಗಲೇ ನಾನು ಹೇಳಿದೆ ತಮಗೆ 5ನೇ ತರಗತಿಯಲ್ಲಿ ಇರುವಾಗಲೇ ಮದುವೆ ಆಗುತ್ತೆ ಅಂತ. ವಿದ್ಯಾಭ್ಯಾಸ ಯಾವ ರೀತಿ ಮುಂದುವರಿಸಿದ್ರಿ ಮೇಡಮ್? ಗಂಡನ ಮನೆಯವರು ಯಾವ ರೀತಿ ಸಹಕಾರವನ್ನ ನೀಡಿದ್ರು?
1: ನಂಗೆ ಮದುವೆ ಆಗಿದ್ದು ಚಿಕ್ಕಲ್ಲಿರುವಾಗಲೇ, ನಮಗೇನಾದ್ರು ಕಲ್ಪನೆ ಇರಲಿಲ್ಲ. ನಮ್ಮ ಭಾವನ ಮದುವೆಗಂತ ಹೋಗಿದ್ವಿ, ಅಲ್ಲಿ ನಮ್ಮ ಕೊನೆ ಮಗ ಇದ್ದಾನೆ, ಮಾವ ಇಲ್ಲ, ಅವ್ರ ತಂದೆ ಇಲ್ಲ, ತಾಯಿ ಒಬ್ಬರೇ ಇದ್ದಾರೆ. ನಮ್ಮ ಅತ್ತೆಯವರು ಈಳಗಣ್ಣ ಅಂತಾರಲ್ಲ, ಈಳಗಣ್ಣ ವಯಸ್ಸಾದ್ಮೇಲೆ ಕಣ್ಣೇ ಕಾಣಿಸ್ತಾ ಇರಲಿಲ್ಲ, ಆದರೂ ಬಹಳ ಜಾಣರು ಅವರು, ಬಹಳ ಹುಷಾರು. ಎಲ್ಲರೂ ಇವ್ರು ಬಂದರು ಅಂತ ಹೆಜ್ಜೆ ಮೇಲೇನು ಗುರ್ತ ಹಿಡಿತಾ ಇದ್ರು. ಇಲ್ಲಪ್ಪ ನಿಮ್ಮ ತಮ್ಮನ ಮಗ ನಿಮ್ಮ ಮಗ ಗೊತ್ತದ, ಅಕ್ಕ ಮಹಾದೇವಿ ನಮ್ಮ ಮಗ ಕೊಟ್ಟುಬಿಡ್ರಿ ಅಂತ. ಇಲ್ಲ ನಾವು ಈಗ ಕೊಡೋದಿಲ್ಲ, ಆಮೇಲೆ ಮದುವೆ ಮಾಡ್ತೀವಿ, ದೊಡ್ಡವರಾದ್ಮೇಲೆ ವಚನ ಕೊಡ್ತೇನೆ, ನಂಗೆ ವಚನ ಬೇಡ, ನೀವು ಮಾಡಿದ್ರೆ ಮಾಡಂತ. ಅವ್ರು 4 ಮಂದಿ ಅಕ್ಕ ತಂಗಿಯವ್ರು ಗಟ್ಟಿಯಾಗಿ ಕೂತ್ಬಿಟ್ರು. ಕೊನೆಗೆ ನಮ್ಮ ತಂದೆಯವ್ರ ಹೆಣ್ಣುಗಳು ಬಹಳ, ಹೆಣ್ಮಕ್ಳ ಮೇಲೆ ಅಂದ್ರೆ ಬಹಳ ಪ್ರೀತಿ ಅವರು, ಲಕ್ಷ್ಮಿ ಅಂತಾನೆ ಕರಿತಾ ಇದ್ರು ಎಲ್ಲರೂ, ನಮ್ಮ ಮನೆ ಲಕ್ಷ್ಮಿ ಅಂತಾನೆ ಕರಿತಾ ಇದ್ರು. ಹಾಗೆ ಇರೋದ್ರಿಂದ ನನಗೆ 6ನೇ ತರಗತಿ ಇರುವಾಗಲೇ ಮದುವೆ ಆಯ್ತು. ನೀವು ಮದುವೆ ಮಾಡಿದಾರೆ ಅನ್ನೋದು ಅಷ್ಟೇ, ಆದ್ರೆ ಮುಂದೆ ನನಗೆ ಕಲೀಲಿಕ್ಕೆ ಹೋಗೋವರೆಗೂ ನಮ್ಮ ಅತ್ತೆ ಮನೆಗೆ ನಾವು ಅಲ್ಲಿ ಹೋಗ್ಲೇ ಇಲ್ಲ. ಅವ್ರು ಯಾವಾಗಲೂ ನಮ್ಮಲ್ಲಿ ಬಂದಾಗ ಅಷ್ಟೇ ಬಹಳ ಪ್ರೀತಿಯಿಂದ. ಅವ್ರ ಮಗಳ ಅವ್ರ ಗಂಡ್ ಮಕ್ಕಳೇ 4 ಜನ, ಇವರೇ ನಮ್ಮ ಮನೆಯವರೇ ಕೊನೆಯವರು. ಅದಾಗಿ ಯಾರೂ ಮದುವೆ ಮಾಡಲಿಲ್ಲ, ಮಾವ ಇಲ್ಲ, ನಾವು ಸ್ವಲ್ಪ ಕಡಿಮೆ ಒಳ್ಳೆ ಶ್ರೀಮಂತರಿದ್ದೀರಿ, ಅದಕ್ಕಾಗಿ ನೀವು ಕೊಡೋದಿಲ್ಲ ಅನ್ನೋ ಒಂದು ಭಾವನೆಯನ್ನು ನಮ್ಮ ತಂದೆಯವ್ರು ತೆಗೆದಾಕರು. ಅಕ್ಕನ ಮೇಲಿನ ಪ್ರೀತಿಯಿಂದ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ರು ಅಷ್ಟೇ. ಮುಂದೆ ನಾನು BA ಕಲಿತೆ, ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಕಲಿತಿದ್ದರಿಂದ BA ಕಲಿತೆ. ಅನಂತರ BA ಆದಮೇಲೆ ನಾನು ಕಲಿಸ್ಕೊಟ್ರು, ಅನಂತರ MA ನಮ್ಮ ಮನೆಯವರೇ ಕಲಿಸಿದ್ರು, ಇದು BEd ಕಲಿಸಿದ್ರು. ಹೀಗೆ ಅವರು ಸಹ ಶಿಕ್ಷಣಕ್ಕೆ ನನಗೆ ಹೆಚ್ಚು ಪ್ರೋತ್ಸಾಹನ ನೀಡಿದ್ರು. ಅವ್ರು ಪ್ರೋತ್ಸಾಹ ನೀಡಿದ್ರಿಂದಲೇ ನಾನು ಸರ್ವಿಸ್ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ಆಮೇಲೆ ಎಲ್ಲ ಕ್ಷೇತ್ರಗಳಲ್ಲೂ BA ಪ್ರಥಮ ಸ್ಥಾನ, BEd ಓಬಾ ನಾಯಕ್ ಸರಿದ್ರು. ಇಲ್ಲೇ ಬೆಳಗಾವಿನಲ್ಲೇ ನನ್ನ ಎಲ್ಲಾ ಶಿಕ್ಷಣ ಬೆಳಗಾವಿನಲ್ಲೇ ಆಯ್ತು, ಯಾಕಂದ್ರೆ ಅವ್ರಿಗೆ ಇಲ್ಲೇ ಟ್ರಾನ್ಸ್ಫರ್ ಆಗಿ ಬಂದ ನಮ್ಮ ಚಿಕ್ಕಪ್ಪವರು. ಬೆಳಗಾವಿನಲ್ಲೇ ನಮ್ದು ಶಿಕ್ಷಣ ಆಯ್ತು, ಅದೊಂದು ನನಗೆ ಹೆಮ್ಮೆ ವಿಷಯ. ಆಮೇಲೆ MA ಇದ್ದಾಗ ನಾನು ಸರ್ದಾರ್ ಹೈಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊದಲು ನಾಗಮಂಗಲದಲ್ಲಿ ನನ್ನ ಅಪಾರ್ಟ್ಮೆಂಟ್ ಆಯ್ತು. ಅಪಾರ್ಟ್ಮೆಂಟ್ ಆದ್ಮೇಲೆ ಅಲ್ಲಿ ಅಷ್ಟು ದೂರ ಊರ ಮುಂದೆ ಬರ್ತದೆ, ಅದು ಅಷ್ಟು ದೂರ ಊರಲ್ಲಿ ಹೆಂಗೆ ಹೋಗ್ತೇನೆ, ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತೇಳಿ ನಮ್ಮ ಸೋದರತ್ತೆನ ಇನ್ನೊಬ್ಬರು ಚಿಕ್ಕ ಸೋದರತ್ತೆ ಮನೆಯಲ್ಲೇ ಇದ್ರು, ಅವ್ರನ್ನ ಕರ್ಕೊಂಡು ನಾನು ನಾಗಮಂಗಲಕ್ಕೆ, ಮಂಡ್ಯ ಡಿಸ್ಟ್ರಿಕ್ಟ್ ನಾಗಮಂಗಲಕ್ಕೆ ಬಂದೆ. ಅಲ್ಲಿ ನನಗೆ ಎಲ್ಲರೂ ಸಹಕಾರ, ಏನು ನನಗರ ಫಸ್ಟ್ ಸರ್ವಿಸ್ ಅಲ್ಲಿ 78 ಇಸ್ವಿಯಲ್ಲಿ ಹೆಂಗೆ ಕಲಿಸೋದು ಅವರೇ ಸ್ವಲ್ಪ ನಾ ಬೆಂಗಳೂರಲ್ಲಿ ಇರೋದ ಭಾಷಾ ಸಮಸ್ಯೆ ಏನೇ ಬರಲಿಲ್ಲ, ಆದರೆ ತಕ್ಷಣ ಜೂನಿಯರ್ ಕಾಲೇಜಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಗಿದೆ. ಇಷ್ಟು ದೊಡ್ಡ ಸ್ಕೂಲು 70-60 ಮಕ್ಕಳಲ್ಲಿ, ಹೀಗಿರೋದ್ರಿಂದ ಹೆಂಗೆ ಕಲಿಸೋದು ಅಂತೇಳಿ ದಿನ ರಾತ್ರಿ ಹಗಲು ಓದ್ತಾ ಇದ್ದೆ, ಅದನ್ನು ಮನನ್ ಮಾಡ್ಕೊಂಡು ಪಾಠವನ್ನು ಹೇಳ್ತಾ ಇದ್ದೆ. ಎಲ್ಲರು ಪರವಾಗಿಲ್ವೇ ಮೇಡಮ್ ಎಷ್ಟು ಬೇಗ ಈ ಭಾಷೆ ಕಲ್ತ್ಕೊಂಡ್ಬಿಟ್ರಲ್ಲ, ಹುಬ್ಬಳ್ಳಿ ಧಾರವಾಡದವರು ಬೆಳಗಾವಿದವರವರು ಅಂತ ಅಂತಿದ್ರು. ಇಲ್ಲ ಸರ್, ನಾ ಬೆಂಗಳೂರಲ್ಲಿ ಕಲ್ತಿರೋದು ಪರವಾಗಿಲ್ಲ, ಆದರೂ ಸ್ಟಡಿಯಲ್ಲಿ ನೀವು ಇದರಲ್ಲಿ ಚೆನ್ನಾಗಿ ನೀವು ಮಕ್ಕಳಿಗೆ ಮನವರಿಕೆ ಆಗುವಂಗೆ ಅವರಿಗೆ ತಿದ್ದಿ ತೀಡಿ ನೀವು ಪಾಠ ಹೇಳ್ತಿದ್ದೀವಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಆಗಲಿ ಸರ್ ಅಂತ ಹೇಳಿದೆ. ಮುಂದೆ ಅದೇ ಶಾಲೆಯಲ್ಲಿ 5 ವರ್ಷ ಇದ್ವಿ ನಾವು. ಎಲ್ಲರೂ ಅಂದ್ರೆ ಏನು ನೀವು ಇಷ್ಟು, ನಮ್ಮ ಮನೆಯವ್ರನ್ನೂ ಒಂದು ವರ್ಷ ಅಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಂದ್ರು KR ಹಾಸ್ಪಿಟಲ್ ಮೈಸೂರಿಗೆ. ಅವರೊಂದು ಎರಡು ವರ್ಷ ಅಲ್ಲಿದ್ರು. ನಮ್ಮ ಮಕ್ಕಳು ನಮ್ಮ ತಂಗಿನೂ ಕಲೀಲಿಕ್ಕೆ ನನ್ನ ಜೊತೆಗೆ ಇಟ್ಟರು ಅಂತಂದೆ. ಅಂದ್ರೆ ಇಬ್ಬರು ಜೊತೆಗೆ ಆಗ್ತದೆ ಅಂತೇಳಿ ಅವಳು ಪ್ರೇಮ ತೆಗ್ಗಿ ಅಂತೇಳಿ ಮುದೋಳದಲ್ಲಿ ಟೀಚರ್ ಇದ್ದಾಳೆ. ಅವರು ನನ್ನ ಹತ್ರ ನಾಗಮಂಗಲದಲ್ಲಿ ಕಲಿತರು. ಆಮೇಲೆ ನಮ್ಮ ತಮ್ಮ ವಕೀಲ್ ಇರ್ತಾರೆ, ಅವ್ರದ್ದು ವಕೀಲ್ ಮುಗಿದಿತ್ತು, ಅವರು ಇದ್ರು. ಹೀಗೆ ಎಲ್ಲರನ್ನು ಒಂದು ಸಮಭಾವನೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲರ ಮುಂದೆ ಬರಬೇಕು ಅನ್ನೋದು ನಮ್ಮ ತಂದೆಯವರ ಅಭಿಲಾಷೆ. ಅದಕ್ಕಾಗಿ ಅವರು ನನ್ನ TCH ಎರಡು ವರ್ಷಗಳ ಇಬ್ಬರು ಮೇಡಮ್ಗಳು ಅಂತ ಕರಿತಾ ಇದ್ರು. ಅಲ್ಲಿ ಪಕ್ಕದ ಮನೆಯವರೆಲ್ಲ ಕುಳ್ಳು ಮೇಡಮ್, ಉದ್ದ ಮೇಡಮ್ ಅಂತ ಇದ್ರು. ಹೀಗೆ ಇಬ್ರು ಅಲ್ಲಿ ನಾನು ಸರ್ವಿಸ್ ಮಾಡ್ತಾ ಇದ್ದೆ, ಅವಳು ಕಲಿತ್ಲು. ಮುಂದೆ ಮೈಸೂರಲ್ಲಿ ಎಲ್ಲವನ್ನು ನಾವು ಅಲ್ಲಿಯೂ ಸಹ ನಮ್ಮ ಗೆಳತಿಯರನ್ನು ಬಹಳ ಆಧಾರದಿಂದ ಆತ್ಮೀಯತೆಯಿಂದ ನಮ್ಮನ್ನು ಬರ್ಮಾಡ್ಕೊಳ್ತಾ ಇದ್ರು. ಏನ್ರಿ ನೀವು ನಿಮ್ಮೂರನವ್ರು ಯಾರೋ ದೋತ್ರ ಉಟ್ಕೊಂಡ್ಕೊಂಡು ನಿಮ್ಮ ಊರ್ ಕಡೆ ಹೊಂಟಾರ ನೋಡ್ರಿ ಅಂತ ಹೇಳ್ತಾರೆ. ಅಷ್ಟೊಂದು ಅವ್ರಿಗೆ ನೋಡ್ರಿ ನಿಮ್ಮ ಊರ್ ಕಡೆ ನನ್ನ ಬಹಳ ಹೆಮ್ಮೆ. ನಮ್ಮ ಊರನವರೆಲ್ಲ ಏನಿಲ್ಲ, ಆದ್ರೂ ಯಾರು ದೋತ್ರ ಪಂಚೆ ಉಟ್ಕೊಂಡು ಹೋಗ್ತಿರ್ತಾರಲ್ಲ, ನಾನು ನೋಡಿ ಖುಷಿ ಆಗ್ತಿತ್ತು ನಮ್ಮ ಕಡೆಯವರೆಲ್ಲ ಅಂತೇಳಿ. ವರ್ಷಕ್ಕೊಂದೆರಡು ಸಲ ಬೆಳಗಾವಿಗೆ ಲೋಕಾಪುರಕ್ಕೆ ಬರ್ತಾ ಇದ್ದೆ. ಮತ್ತು ಅಲ್ಲಿ ಎಲ್ಲ ಮಕ್ಕಳು ಸಹ ಬಹಳ ನನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು. ಅಲ್ಲಿನ 5-6 ಜನ ಶಿಕ್ಷಕರು, ನಾನು ಮತ್ತು ಇನ್ನೊಬ್ಬರು ಕ್ಲಾರ್ಕ್, ಇಬ್ಬರೇ ಹೆಣ್ಮಕ್ಳು. ಆದರೆ ಹೆಣ್ಮಕ್ಳು ಕಲಿಸೋದ್ರಲ್ಲಿಂದ ನಾನು ಒಬ್ಳೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಮಕ್ಕಳು ಎಲ್ಲೂ ಪ್ರವಾಸಕ್ಕೆ ಹೋಗಿರಲಿಲ್ಲವಂತೆ, ಮೇಡಮ್ ನೀವು ಪ್ರವಾಸಕ್ಕೆ ಶ್ರವಣ ಬೆಳಗೋಳ್ ಕರ್ಕೊಂಡು ಹೋಗ್ತೀರಾ ಅಂತ. ಆಯ್ತು ಸರ್, ಕರ್ಕೊಂಡು ಹೋಗ್ತೀನಿ. ಅವ್ರು ಏನು ಹೇಳಿದ್ರು ನಾನು ಇಲ್ಲ ಅಂತಿರಲಿಲ್ಲ, ಅವ್ರಿಗೊಂದು ಅದೊಂದು ದೊಡ್ಡ ಅಡ್ವಾಂಟೇಜ್ ಆಗಿಬಿಟ್ಟಿತ್ತು. ಅದಕ್ಕಾಗಿ ಕರ್ಕೊಂಡು ಮಕ್ಕಳಿಗೆ, ಅವ್ರ ತಾಯಿ ತಂದ್ರೆ, ನಮ್ಮ ಮಕ್ಕಳು ಎಲ್ಲೂ ಹೋಗೋದಿಲ್ಲರಿ, ಭಾಳ ಬಡವರಿದ್ದಾರೆ, ನಾ ಆಯ್ತು ಅಂತೇಳಿ ಎಷ್ಟೋ ಸಲ ನಾನು ದುಡ್ಡು ಕೊಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು. ನಾನೇ ಮನೆಯಲ್ಲಿ ತಯಾರಿಸಿಕೊಂಡು, ಅಂದ್ರೆ ನಾನು ಹೊರಗೆ ತಿಂತಾ ಇರಲಿಲ್ಲ, ಮಕ್ಕಳಿಗಾಗಿ ಹೆಚ್ಚಿಗೆ ನಾನು ಮಾಡಿಕೊಂಡು ಅವರಿಗೆ ಪ್ರೀತಿ. ಅವ್ರಿಗೆ ಟೀಚರ್ ಏನ್ ತಗೊಂಡ್ಬಂದಿರಿ ಅಂತ ಕೇಳ್ತಾ ಇದ್ರು. ಇಷ್ಟು ಪ್ರೀತಿ ನಮಗೆ, ವಿಶ್ವಾಸ ಮಕ್ಕಳ ಜೊತೆಗೆ ಬೆಳೆಯಿತು. ನಾಗಮಂಗಲದಲ್ಲಿ ಎಷ್ಟು ಜನ ನನ್ನ ಪ್ರೀತಿ ನೋಡ್ಕೊಂಡು, ಎಲ್ಲಕ್ಕೂ ಅರ್ಷಾಕ್ ಹೋಗಿ ಕರಿತಾ ಇದ್ರು, ಎಲ್ಲರೂ ಮದ್ವೆ ಕರಿತಾ ಇದ್ರು, ಏನು ಕರಿತಾ ಇದ್ರು. ಹೋಗಿದೆ, ಮೇಡಮ್ ನೀವು ಅಡುಗೆ ಮಾಡಬೇಡ್ರಿ ಬರ್ರಿ ಅಂತಿದ್ರು. ಇಲ್ಲಪ್ಪ, ನಾ ರೊಟ್ಟಿ ಮಾಡಿದ್ರೆ ಅವ್ರು ಬಹಳ ಪ್ರೀತಿ, ನನಗೆ ಏನು ಕೊಡಬೇಡ್ರಿ, ರೊಟ್ಟಿ ತಗೊಂಡು ಹೋಗ್ರಿ, ರೊಟ್ಟಿ ಕೊಡ್ರಿ ಅಂತಿದ್ರು ಅವ್ರು. ಹೀಗೆ ಅಲ್ಲಿ ನನಗೆ ಒಳ್ಳೆ ಆತ್ಮೀಯತೆ, ಒಳ್ಳೆ ಯಾವ ಋಣಾನು ಬಂದು ಏನೋ, ಮೊಟ್ಟ ಮೊದಲು ಅಲ್ಲಿ ನನಗೆ ಸರ್ವಿಸ್ ಸಿಕ್ತು. ಅದನ್ನು ಎಂದೆಂದಿಗೂ ನನ್ನ ಜೀವನದಲ್ಲಿ ನಾನು ಮರಿಲಾರದು. ಅದು ನನಗೆ ಬಾಳನ್ನು ಕೊಟ್ಟಿದ್ದೆ, ನನ್ನ ವ್ಯಕ್ತಿತ್ವವನ್ನು ನಿರ್ಮಿಸಿದೆ. ಅದಕ್ಕಾಗಿ ನಾಗಮಂಗಲದಲ್ಲಿ ಪ್ರಥಮ ಸೇವೆ ಮಾಡಿದ್ದನ್ನು ನಾನಿಲ್ಲಿ ಸ್ಮರಿಸಬಹುದು.
0: ಮೇಡಮ್, ಇನ್ನು ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಅಂದ್ರೆ ಕೇವಲ ಮಕ್ಕಳ ಒಂದು ಕಲಿಕೆಗೆ ಮಾತ್ರ ಒತ್ತು ಕೊಡದೆ ತಾವು ಒಂದು ಶಾಲೆಯ ಸರ್ವಾಂಗೀಣ ಬೆಳವಣಿಗೆಯಲ್ಲೂ ಕೂಡ ತಮ್ಮ ಪಾತ್ರ ಇದೆ. ಅದು ತಮ್ಮ ತಂದೆಯಿಂದ ಬಂದ ಬಳುವಳಿ ಅನ್ಸುತ್ತೆ.
1: ಹೌದು ಮೇಡಮ್, ನಾನು ನಾಗಮಂಗಲದಿಂದ ಮಾರ್ಹಾಳಕ್ಕೆ ಟ್ರಾನ್ಸ್ಫರ್ ಆಯಿತು. ಮಾರ್ಹಾಳದಲ್ಲಿ ಅಲ್ಲಿ ಮಾಡೆಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದೆ. ಅಲ್ಲಿ ಸ್ಕೂಲ್ ಇತ್ತು ಪರವಾಗಿಲ್ಲ, ಆದರೂ ಈ ಕರಡಿಗುದ್ದಿ ಹಿಡ್ಕೊಂಡು ಸಾಮ್ರಾಟ್ ತನಕ ಮಾಡೆಲ್ ಸ್ಕೂಲ್ ಎಲ್ಲ 8 ಸ್ಕೂಲ್ ನನ್ನ ಅಂಡರ್ದಲ್ಲಿದ್ದವು. ನಾನು ಚಿಕ್ಕ ವಯಸ್ಸು ಅಂದರೆ 28-29, ಎಲ್ಲರೂ ಏಜ್ ಆದವರು. ಹೆಂಗಪ್ಪ ನಾ ಇಷ್ಟು ದೊಡ್ಡ 15 ಸ್ಕೂಲನ್ನು ನಾ ಸಂಭಾಳಿಸ್ಕೊಂಡು ಹೋಗ್ಬೇಕು ಮಾಡೆಲ್ ಸ್ಕೂಲ್ ಅಲ್ಲ ಅಂತೇಳಿ ಬಹಳ ಇದಾಯ್ತು. ಆದರೂ ಅಲ್ಲಿ ಜನರ ಪ್ರೋತ್ಸಾಹದಿಂದ ಇದರಿಂದ 6 ವರ್ಷ ಅಲ್ಲಿ ಮಾಡಿದೆ. ಅನಂತರ ಇಲ್ಲಿ ಸರ್ದಾರ್ ಹೈಸ್ಕೂಲ್ಗೆ ಬಂದಿವಿ, ಸರ್ದಾರ್ ಹೈಸ್ಕೂಲ್ ಟ್ರಾನ್ಸ್ಫರ್ ಮಾಡಿ ತಗೊಂಡಿವಿ. ಅಲ್ಲಿ ಬಂದ ಮೇಲೆ ಪುನಃ ನಾನು ಚಿಂತಾಮಣ್ ರಾವ್ ಸರ್ದಾರ್ ಸ್ಕೂಲ್ ಎಲ್ಲ ಆದ್ಮೇಲೆ ಪ್ರಮೋಷನ್ ಅಂತ ಹೇಳಿ ಈ ರಾಮತೀರ್ಥ ನಗರ್ ಹೈಸ್ಕೂಲಲ್ಲಿ ಮುಖ್ಯೋಪಾಧ್ಯಾಯ ಇದೆ. ಅಲ್ಲಿ ಹೊಸ ನಾನೇನೋ ನಮ್ಮ ಮನೆ ಹತ್ರ, ನಮ್ಮ ಮನೆಯಿಂದ 1-2 ಕಿಲೋಮೀಟರ್ ಅಷ್ಟೇ ದೂರ, ನಮ್ಮ ಮನೆ ಇರೋದು ಆಂಜನೇಯ ನಗರ. ಆಯ್ತು ಅಂತ ಖುಷಿಯಾದ್ರೆ ನನಗೆ ಇಂಗ್ಲಿಷ್ ಲೆಕ್ಚರರ್ ಬಂದಿತ್ತು ಕಿತ್ತೂರಿಗೆ. ನಮ್ಮ ಮನೆಯವರು ಸ್ವಲ್ಪ ಆರಾಮಿರಲಿಲ್ಲ, ಇಲ್ಲ ನೀನು ಅಷ್ಟು ದೂರ ಬೆಳಿಗ್ಗೆ 8 ಗಂಟೆಗೆ ಹೋಗೋದಂದ್ರೆ 7 ಗಂಟೆಗೆ ಮನೆ ಬಿಡಬೇಕು, ಅಲ್ಲಿ ಹೋಗೋದು ಬೇಡ. ಅಲ್ಲಿ 3 ತಿಂಗಳವರೆಗೂ ನಂಗೆ ಆರ್ಡರ್ ಬಂತು, ಬರ್ರಿ ಬರ್ರಿ ಅಂತೇಳಿ. ದೂರ ಆಗ್ತದೆ ಅಂದ್ಬಿಟ್ಟು ಇಲ್ಲಿ ಹೆಡ್ ಮಾಸ್ಟರ್ ಸಿಗ್ತಲ್ಲ ಅಂತೇಳಿ ಇಲ್ಲೇ ಹೋದ್ರು. ಅಲ್ಲಿ ನೋಡಿದ್ರೆ ಏನು ಸ್ಕೂಲ್ ಇಲ್ಲ, ಏನೂ ಇಲ್ಲ, ಬರೀ ಸ್ಯಾಂಕ್ಷನ್ ಮಾಡಿದ್ದಾರೆ ಜಾಗ. ಒಂದು ರೂಮ್ ತಗೊಂಡು ಅಲ್ಲಿ ಮಕ್ಕಳನ್ನ 7-8 ಮಕ್ಕಳನ್ನ ಕರ್ಕೊಂಡು ಹುಡ್ಕೊಂಡು ಅಲ್ಲಿ ರುಕ್ಮಿಣಿ ನಗರ್ ಗೊತ್ತಿರಬಹುದು, ಒಂಟಮೂರಿ ಆಶ್ರಯ ಕಾಲೋನಿ, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ನಾನು ಶಾಲೆಯನ್ನ ನಿರ್ಮಿಸಬೇಕಾಯ್ತು. ಮುಂದೆ ಹೋದ 8 ದಿವಸಕ್ಕೆ ಆ ಜಾಗ ಅಂದ್ರೆ ಅಲ್ಲಿ ಎಷ್ಟಂತಂದ್ರೆ 8-5 ಎಕರೆ 10 ಗುಂಟೆ ಜಾಗೆಯನ್ನ ಕರೆದು ಭೂಮಿ ಪೂಜೆ ಮಾಡಿದ್ವಿ. ಭೂಮಿ ಪೂಜೆ ಮಾಡಿ ಶಾಲೆ ಕಟ್ಟಡ, ಶಾಲೆ 1-2 ರೂಮ್ ಆಗ್ಬೇಕಾದ್ರೂ ಸುಮಾರು 1-5-6 ತಿಂಗಳು ಬೇಕು. ಒಂದು ರೂಮ್ ಅಲ್ಲಿ ನಾವು ಬಾಡಿಗೆ ತಗೊಂಡು, ಅಲ್ಲಿ ಏನೇನು ಇರಲಿಲ್ಲ, ಎಲ್ಲ ನಮ್ಮ ಮನೆಯಿಂದ ತಗೊಂಡು ಹೋಗಿದೆ. ಚೇ ಪಾಪ ಮಕ್ಕಳು ಬಡವರು, ಚಾಪೆ ಮೇಲೆ ಎಲ್ಲಿ ಕೂಡ್ತಾರೆ ಕೂಡ್ತಾರಲ್ಲ ಅನ್ಕೊಂಡು, ಅವ್ರು ಚಪ್ಪಲಿ ಇರಲಿಲ್ಲ, ಬಹಳ ಬಡವರು. ಅವ್ರು ಓದ್ತಾ ಇದ್ರು, ತಂದೆಯವರು ಓದ್ಬೇಡ ಅಂತ ಪುಸ್ತಕವನ್ನು ಒಲೆಯಲ್ಲಿ ಹಾಕ್ತಿದ್ರು. ಇಷ್ಟವ್ರಿಗೆ ಯಾವುದು ಗೊತ್ತಿರಲಿಲ್ಲ. ಆ ಮಕ್ಕಳಿಗೆ ಹೀಗೆ ಕೊಡ್ತಾನೆ ಚಾಪೆ, ಮತ್ತೆ ಯಾರು ವಿಸಿಟಿಂಗ್ ಬರೋರಲ್ಲ ಹೊಸ ಸ್ಕೂಲ್ ಅಂತ, ಒಂದು ಚೇರು ಕುರ್ಚಿ ಎಲ್ಲ ನಮಗೆ ಶಾಲೆಗೆ ಏನ್ ಬೇಕು ಎಲ್ಲವನ್ನು ನಾನು ತಂದು ಶಾಲೆಯನ್ನು ನಿಭಾಯಿಸಿದೆ. ಏನ್ರಿ ಮೇಡಮ್ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಿ, ಆದರೆ ನಾನು ಗಾಡಿ ತಗೊಂಡು ಹೋಗ್ತಾ ಇದ್ನಲ್ಲ, ಅದಕ್ಕೆ ಎಲ್ಲಾ ಕೆಲಸವನ್ನು ನಾನೇ ಕೊಡ್ತಾವೆ. ಒಬ್ರು ಶಿಕ್ಷಕರು, ಒಬ್ರು ಹೆಡ್ ಮಾಸ್ಟರ್ ಇಬ್ಬರೇ. ಅಂತದ್ರಲ್ಲಿ BEd ದವರು ನಮ್ಮ ಕಾಲೇಜ್ಗೆ, ನಮ್ಮ ಸ್ಕೂಲ್ಗೆ ಪಾಠ ಕೊಡ್ಲಿಕ್ಕೆ ಬಂದ್ರು. ಈ ನಿರ್ಮಲಾ ಭಟ್ಟಲ್ ಇದಾರಲ್ಲ, ಮಹಂತೇಶ್ ನಗರ್ ಸ್ಕೂಲ್ನವರು, ಸಿದ್ದರಾಮೇಶ್ವರ್ ಸ್ಕೂಲ್ನವರು. ಏನ್ ಮಾಡೋದು, ನೋಡಿದ್ರೆ ಒಂದೇ ರೂಮ್, 10x10 ಒಂದೇ ರೂಮ್. ನಾನು ಹೊರಗಡೆ ಮೆಟ್ಲ ಮೇಲೆ ಕೂತ್ಕೊಳ್ತಾ ಇದ್ದೆ. ಆಮೇಲೆ ಅವ್ರಿಗೆ ಮಕ್ಕಳು ಪಾಠ ಮಾಡಲಿ ಅವ್ರಿಗೆ ಅಂತೇಳಿ, ಮತ್ತೆ 8-9 ಕ್ಲಾಸ್ ಅಂದ್ರೆ 10-10 ಮಕ್ಕಳೇನೋ 5-6 ಮಕ್ಕಳು ಇದ್ರಲ್ಲ, ಅವ್ರಿಗೆ ಪಾಠ ಮಾಡ್ತಾರೆ. ಅವ್ರು ಪಾಠ ಮಾಡೋವರೆಗೂ ನಾನು ಹೊರಗೆ ಕೊಡ್ತಾ ಇದ್ದೆ. ಇಷ್ಟು ಮಕ್ಕಳನ್ನ ನಾವು ಮುಂದೆ ಬಾಡಿಗೆ ಕೊಡೋದು, ಲೈಟ್ ಬಿಲ್ ಕೊಡೋದು ಎಲ್ಲ ನಾನು ಏನ್ ಮಾಡುವ, ನೀವೆಲ್ಲ ಖರ್ಚು ಮಾಡ್ತೀರಿ ಆಮೇಲೆ ಬರ್ಬೇಕಲ್ಲ, ನೀವು ಇಲ್ಲಿ ಬಿಡ್ರಿ ಒಂದ್ 5-6 ವರ್ಷಕ್ಕಾರ ಬರ್ತದಲ್ಲ, ಈಗ ಮತ್ತೆ ಹೆಂಗ್ ನಡಿಬೇಕ್ರಿ ಸ್ಕೂಲು, ನೀವೇನ ಕೊಡಂಗಿಲ್ಲ ಅಂತ ಬಿಒ ಆಫೀಸ್ನಾಗ ನಾನು ಹೇಳ್ತಾ ಇದ್ದೆ. ಇಲ್ಲ ಮಾಡಬೇಕಾಗತ್ತೆ. ಎಷ್ಟೋ ಜನ ಬೇರೆ ಬೇರೆ ಸ್ಕೂಲಲ್ಲಿ 2-3 ಕಡೆ ಸ್ಕೂಲ್ ಸ್ಟಾರ್ಟ್ ಆದ್ರೂ ಅವ್ನು ಸ್ಟ್ಯಾಂಡ್ ಆಗ್ಲೇ ಇಲ್ಲರಿ, ಇದ್ರದ್ದು ಮರಿಕಟ್ಟಿ ಬೇರೆ ಬೇರೆ ಕಡೆ ಇಲ್ಲ ಸ್ಟ್ಯಾಂಡ್ ಆಗ್ಲಿಲ್ಲ, ಹೆಡ್ ಮಾಸ್ಟರ್ ಅದು ಬೇಡ ಅಂತ ಬೇರೆ ಕಡೆ ಎಲ್ಲ ಹೋದ್ರು. ನೀವು ನಿಂತು ಮಾಡ್ತಾ ಇದ್ರಲ್ಲ, ಹಗಲು ರಾತ್ರಿ ನಾನು ನಮ್ಮ ಮನೆಗೆ ಬರೋದು ಊಟ ಮಾಡೋದು ಮತ್ತೊಮ್ಮೆ ಸಾಯಂಕಾಲ 6 ಗಂಟೆ ಮೇಲೆ ಸಹ ನಾವು ಹೋಗ್ತಾ ಇದ್ದೆ ಕಟ್ಟಡ ಹೆಂಗ್ ಕಟ್ತಾ ಇದಾರೆ ಅಂತ ಹೇಳಿ. ಹೀಗೆ ಎಲ್ಲರೂ ಇನ್ನೂ ತನಕ ನಾ ಹೇಳ್ಬಾರ್ದು ತೆಗ್ಗಿ ಮೇಡಮ್ ಸ್ಕೂಲ್ ಅಂತಾನೆ ಹೇಳ್ತಾರೆ. ಯಾರು ಮಕ್ಕಳು ಫಸ್ಟ್ ಬಂದ್ರೆ ಯಾವ ಸ್ಕೂಲ್ ಇಂದ ಬಂದ್ರೆ ತೆಗ್ಗಿ ಮೇಡಮ್ ಸ್ಕೂಲ್ ಅಂತಾನೆ ಹೇಳ್ತಾರೆ. ಇಲ್ಲ ಸರ್, ನೀವೇ ಫೌಂಡರ್, ನೀವೇ ಓಪನರ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆ ಸ್ಕೂಲ್ ಒಳ್ಳೆ ಪ್ಲೇಸ್ ನಲ್ಲಿದೆ, ಮಕ್ಕಳು ಬಹಳ ಜಾಣರಾದ್ರು, ಅವ್ರಿಗೆ ಬಡವರು ಮನೆಯಲ್ಲಿ ಸಹಿತ ನಾ ರಿಸಲ್ಟ್ ಮನೆಗೆ ಹತ್ತಿರ ಕರ್ಕೊಂಡು ಹೋಗ್ತೇನೆ, ನಮಗೂ ಇದಿರ್ಲಿಲ್ಲ. ಅವರಲ್ಲಿ ನಾನು ನನ್ನ ಸ್ವಾರ್ಥ ಅಂತಾನು ಹೇಳ್ಬೋದು, ಅವರಲ್ಲಿ ನಾನು ಪ್ರೀತಿಯನ್ನ ತೋರಿಸಿ ಅವರಿಂದ ನಾನು ಪ್ರೀತಿ ಪಡ್ಕೊಳ್ತಾ ಇದ್ದೆ ಅಂತ ಹೇಳ್ಬೋದು. ಹಾಗೆ ಅವರನ್ನ ಸ್ವಲ್ಪ ಏನಾದರೂ ತಿನ್ಲಕ್ ಕೊಟ್ಟು ಇದನ್ ಮಾಡಿ ಅವ್ರನ್ನ ಮನವೊಲಿಸಿ ಅಭ್ಯಾಸಕ್ಕೆ ಕೊಡ್ತಾ ಇದ್ದೆ. ಇದರಿಂದ ಅವರಲ್ಲಿ ಆಸಕ್ತಿ ಹುಡ್ತು. ಮುಂದೆ ಈಗ ಅದು ಪಬ್ಲಿಕ್ ಸ್ಕೂಲ್ ಆಗಿದೆ. ಟ್ರೆಜರಿ ಸದ್ಯಕ್ಕೆ ದಾನೆಗಳಿಂದ ಟ್ರೆಜರಿ ತಗೊಂಡೆ, ದಾನೆಗಳಿಂದ ಊಟ ತಟ್ಟೆ, ಇದು ನಾವೇನು ಯಾರಿಂದ ಏನು ಅಪೇಕ್ಷೆ ಮಾಡಲ್ಲ, ನೀವು ಕೊಡೋದಾದ್ರೆ ಸ್ಕೂಲಿಗೆ ಕೊಡ್ರಿ ಅಂತೀರಿ. ಇಲ್ರಿ ಬೇರೆ ಬೇರೆಯವರು ಸರ್ಟಿಫಿಕೇಟ್ ಕೊಡೋಕ್ಕೆ ಮಾಡ್ತಾರೆ, ನೀವು ಅಂತ ನನಗೇನಿಲ್ಲ, ಸ್ಕೂಲಿಗೆ ನಿಮ್ಗೆ ಏನು ಇಷ್ಟ ಅನ್ಕೊಂಡ್ರಿ, ಈಗ ನೀರಿಂದಿಲ್ಲ, ಮಕ್ಕಳಿಗಿಲ್ಲ, ಹಸುಗೊಳಕ್ಕಿಲ್ಲ, ಮತ್ತೆ ನೀರಿನ ಒಬ್ಬರು ವಾಟರ್ ಸಪ್ಲೈವರ್ ಬಂದ್ರು, ಅವ್ರು ನನ್ನ ಮಗನ ಅಡ್ಮಿಷನ್, ನೀವು ನಮ್ಮನ್ನ ಸ್ಕೂಲಿಗೆ ನೀರು ಹಾಕೊಡ್ರಿ, ನಳ ಕುಡಿಸ್ಕೊಡ್ರಿ, ನಳ ಕುಡಿಸ್ಕೊಟ್ರು. ಹೀಗೆ ನಾ ಏನ್ ಹೇಳ್ತೀನೋ ಅವರೆಲ್ಲ ಸ್ಕೂಲಿಗೆ ಹೇಗೆ ಮಾಡ್ತಿರಲ್ರಿ ಮೇಡಮ್ ಅಂತೇಳಿ ಬಹಳ ಹೊತ್ತು. ಮುಂದೆ ಬೋರ್ ಹಾಕ್ಸಿದ್ವಿ, ಒಂದು ಬೋರ್ ಕೆಟ್ಟ ಹೋಯ್ತು, ಆದ್ರೂ ನಾ ಧೃತಿ ಕೆಡ್ಲಿಲ್ಲ, ಇನ್ನೊಂದು ಬೋರ್ ತೆಗ್ಸಿದೆ. ಮೇಡಮ್ ಆ ಬೋರ್ಗೆ ಆಗ 20,000 ರೂಪಾಯಿ ಇದಾಗಿದೆ, 20,000 ಬೋರ್ ಆಗಂಗಿಲ್ರಿ ಸರ್ ಅಂದ್ರು, ಇಲ್ಲಿ ನೋಡೋಣ ಅಂತ ಹೇಳಿ ಮತ್ತೊಂದು ಬೋರ್ ತೆಗ್ಸಿದೆ. ಅವೆಲ್ಲ ಹಣ್ಣುಗಳು ಮುಂದೆ 4-5 ವರ್ಷಕ್ಕೆ ಬಂದವು, ಅದೇನು ನಿತ್ಯ ಇಲ್ಲ, ಅದು ತಕ್ಷಣ ಹಾಕಬೇಕಲ್ಲ. ನಮ್ಮ ನಮ್ದು ಮೊದಲು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇತ್ತು, ಸಂಬಳ ಕಡಿಮೆ ಇತ್ತು, 570 ಪೇಮೆಂಟ್. ಈಗ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂದ್ಮೇಲೆ, ಸರ್ದಾರ್ ಹೈಸ್ಕೂಲ್ ಮೇಲೆ ನಮ್ಗೆ ಪರ್ಮನೆಂಟ್ ಆಯ್ತು, ಚೆನ್ನಾಗಿ ಪೇಮೆಂಟ್ ಆಯ್ತು ದೇವರದಿಂದ. ನನ್ನ ಆಸೆಗಳೆಲ್ಲ ಇದೆ, ಹಣದ ಸಹಾಯವು ನನಗೆ ನೀಡಿದ್ರು. ಆಮೇಲೆ 7-8 ಟ್ರೆಜೆಗಳನ್ನ ದೇಣಿಗೆಯಾಗಿ ತೆಗೆದುಕೊಂಡೆ ಶಾಲೆಗೆ, ಮತ್ತೆ ಕುಡಿಯುವ ನೀರಾಯ್ತು, ಆಮೇಲೆ 5-6 ರೂಮ್ ಆಯ್ತು, ಆಮೇಲೆ ಸೈನ್ಸ್ ಇಕ್ವಿಪ್ಮೆಂಟ್ಸ್ ಗಳನ್ನೆಲ್ಲ ದಾನೆಗಳಿಂದ ಕಟ್ಸ್ಕೊಂಡೆ. ಆಮೇಲೆ ನಮ್ಮ ಈ ದಿನೇಶ್ ನಾಶಿಪುಡಿ ಡಾಕ್ಟರ್ ಅಂತ ಡಾಕ್ಟರ್ ಇದ್ದಾರೆ, ಅವ್ರ ಮಕ್ಕಳಿಗೆ ಚೆಕಪ್ ಮಾಡ್ತಾ ಇದ್ರು. ಆಮೇಲೆ ಬ್ರಹ್ಮಕುಮಾರಿ ಸಮಾಜ ಬಂದು ಮಕ್ಕಳಿಗೆ ನೀತಿ ಶಿಕ್ಷಣ ಕೊಡ್ತಾ ಇದ್ರು. ನಾನು ಬ್ರಹ್ಮ ಸಮಾಜಕ್ಕೆ ರಜೆ ಇದ್ದಾಗ ಹೋಗ್ತಾ ಇದ್ವಿ, ಅಂದ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಅವರು ಬಂದು ನಮಗೆ ಮಕ್ಕಳಿಗೆ ನೀತಿ ಬೋಧನೆ ಮಾಡ್ತಾ ಇದ್ರು. ಆಮೇಲೆ ನಾನೇ ಸ್ವತಃ ಯೋಗ ಟೀಚರ್ ಇದ್ದೆ, ಸಿದ್ಧಿ ಸಮಾಧಿ ಯೋಗವನ್ನು ಕಲ್ತ್ಕೊಂಡಿದ್ನಿ, ಆಮೇಲೆ ಪತಂಜಲಿ ಯೋಗವನ್ನು ಕಲ್ತ್ಕೊಂಡಿದ್ದೆ, ಇನ್ನೊಂದು ಯಾವುದೋ ಕೋರ್ಸ್, 3 ಕೋರ್ಸ್ ಮಾಡಿದ್ದೆ ಯೋಗನು. ಯೋಗದಿಂದ ನಮ್ಮ ದೇಹದ ಆರೋಗ್ಯ ಸದೃಢ ಆಗ್ತದ, ಮಕ್ಕಳಿಗೂ ಯೋಗನ ಕಲಿಸಬೇಕು. ಯಾರಾದ್ರೂ ಟೀಚರ್ ಇಲ್ಲದ್ರೆ ಅಭ್ಯಾಸ ಬ್ಯಾಸರ ಬೇಜಾರಾಗಿದೆ ಅಂದ್ರೆ ನಾನು ಯೋಗವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಯೋಗ, ಮುದ್ರೆ, ಪ್ರಾಣಾಯಾಮ ಕಲಿಸೋದ್ರಿಂದ ಮಕ್ಕಳಲ್ಲಿ ಧ್ಯಾನ ಇರೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತದೆ, ಅವರಿಗೆ ಯಾವುದೇ ರೀತಿಯ ನೆಗೆಟಿವ್ ವಿಚಾರ ಬರೋದಿಲ್ಲ, ಪಾಸಿಟಿವ್ ಥಿಂಕಿಂಗ್ ಇರ್ತದೆ. ನೋಡ್ರಿ, ನಾವು ಎಷ್ಟು ಒಳ್ಳೇದನ್ನ ಮಾಡ್ತೇವೆ, ನಮ್ಮ ಸುತ್ತಲೂ ಸಹ ಅದೇ ಭಾವನೆ, ಒಂದು 2-3 ಮೀಟರ್ ದೂರ ಆ ಪಾಸಿಟಿವ್ ಥಿಂಕಿಂಗ್ ಇರ್ತದೆ ಪ್ರೇಯರ್ ಮಾಡೋದ್ರಿಂದ. ಮಕ್ಕಳಿಗೆ ಇನ್ನೊಂದು ಏನಂತಂದ್ರೆ, ಪ್ರಾರ್ಥನೆ ಮಾಡುವಲ್ಲಿ ವಚನಗಳನ್ನು ಓದಿಸ್ತಾ ಇದ್ದೆ. ಯಾರು ಚೆನ್ನಾಗಿ ಹೆಚ್ಚು ವಚನಗಳನ್ನು ಹೇಳ್ತಾರ, ಒಂದು ತಿಂಗಳಿಗೆ ಒಂದ್ಸಲ ಅವರಿಗೆ ನಾನು ಪುಸ್ತಕಗಳನ್ನು ಕೊಡ್ತಾ ಇದ್ದೆ. ಮತ್ತೆ ಒಂದೊಂದ್ಸಲ ವಚನಗಳ ಬಗ್ಗೆ ಟೆಸ್ಟ್ ಗಳನ್ನು ಇಡ್ತಾ ಇದ್ದೀವಿ, ವಚನ ಬರೆಯುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಹೀಗೆ ಮತ್ತೆ ಅಷ್ಟೇ ಅಲ್ಲದೆ ಕಾರಂಜಿ, ಪ್ರತಿಭಾ ಕಾರಂಜಿ ನಡೆಸ್ತಾ ಇದ್ರು ಸ್ಕೂಲಲ್ಲಿ. ಅವಾಗ ನಾನೇ ಗಾಡಿ ಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗಿದೆ ಕಣ್ವರಿಗೆ, ಏನ್ ದೂರ ಇಲ್ಲ, ಮತ್ತೆ ಬಸ್ಸಿಗೆ ಅವಾಗೆಲ್ಲ ಬಸ್ಸಿಗೆ ದುಡ್ಡು ಕೊಡ್ಬೇಕಲ್ಲ, ಅವ್ರ ಟಿಕೆಟ್ ರೊಕ್ಕ ಸಹ ನಾನು ತುಂಬ್ತಾ ಇದ್ದೆ. ಹೀಗೆ ನಾನು ಹೇಳ್ಬಾರ್ದು, ಅದೇ ನಾನು ಮೊದಲು ಇಷ್ಟು ಕಷ್ಟಪಟ್ಟಿದ್ದೀನಿ ಸ್ಕೂಲ್ಗೆ, ಅದಿನ್ನೂ ತನಕ ನಂಗೆ ಜ್ಞಾಪಕ ಉಳಿತದೆ. ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಮಕ್ಕಳ ಫೀಸು ಏನು ಜಾಸ್ತಿ ಇರಲಿಲ್ಲ, 20-25 ರೂಪಾಯಿ ಏನೋ ಅಷ್ಟೇ ಇರ್ತದೆ, ಅದನ್ನು ಸಹ ಆ ಟೈಮ್ನಲ್ಲಿ ತುಂಬೇಕಲ್ಲ. ಮಕ್ಕಳು ಹೇಳ್ತಾ ಇದ್ದೆ ಕೊಡಿ ಕೊಡಿ ಅಂದ್ರೆ ಅವ್ರಿಗೂ ಹಣದ ಬೆಲೆ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಹಣದ ಬೆಲೆ ಗೊತ್ತಾಗಲಿ ಅಂತ ಕೇಳ್ತಾ ಇದ್ದೆ. ಆ ಹಣವನ್ನು ಸಹ ಇನ್ ಟೈಮ್ನಲ್ಲಿ ಕೊಡ್ತಾ ಇರಲಿಲ್ಲ, ನಾನು ಆ ಹಣವನ್ನು ಕೊಟ್ಟು ಶಾಲೆಯ ಬಿಒ ಆಫೀಸ್ಗಳು ತುಂಬಿ ಅವರಿಗೆ ಈ ಶಾಲೆ ಹಿಂದೆ ಉಳಿದಿದೆ ಅದಕ್ಕೂ ಇಲ್ಲ ಅಂತ ಅನ್ನಿಸ್ಕೋಬಾರ್ದಲ್ಲ, ಅದಕ್ಕಾಗಿ ನಾನೇ ತುಂಬಿ ಮುಂದೆ ಅವ್ರಿಗೆ ಎಕ್ಸಾಮ್ ಇದ್ದಾಗ ಒಂದೊಂದು ಮಕ್ಕಳು ಕೊಡ್ತಾ ಇದ್ರು, ಒಂದ್ ಮಕ್ಕಳು ಕೊಡ್ತಾ ಇರಲಿಲ್ಲ ಇರ್ಲಿ ಅಂತೇಳಿ. ಈಗ ನೋಡ್ರಿ, 10-12 ಇದ್ದ ಮಕ್ಕಳು ಈ ಪಬ್ಲಿಕ್ ಶಾಲೆಯಾಗಿ 500-600 ಮಕ್ಕಳಿದ್ದಾರೆ. ಹೀಗಿರೋದ್ರಿಂದ ನನಗೆ ಆ ಸ್ಕೂಲ್ ನೋಡೋದಕ್ಕೆ ಹೆಮ್ಮೆ ಅನಿಸ್ತದೆ. ಆ ಶಾಲೆಗೂ ನಾನು ಡೊನೇಟ್ ಮಾಡಿದ್ದೀನಿ ರಿಟೈರ್ಡ್ ಆದ್ಮೇಲೆ. ಅಷ್ಟೇ ಅಲ್ಲದೇ ಯಾವಾಗಾದ್ರೂ ನಮ್ಮನ್ನ ಫಂಕ್ಷನ್ ಇದ್ದಾಗ ಕರೆಸ್ತಾರೆ, ಮಕ್ಕಳಿಗೆ ಸ್ವಲ್ಪ ಬೋಧನೆ ಮಾಡಿ ಅಂದೆ. ನಾನು ಸ್ಕೂಲಲ್ಲಿ ಬಂದ ಕೂಡ ಎಲ್ಲರೂ ಶರಣು ಶರಣಾರ್ಥಿ ಇದ್ದಿದ್ರು, ಯಾಕಂತಂದ್ರೆ ಅವ್ರಿಗೆ ವಚನಗಳನ್ನು ಹೇಳಿಸ್ತಾ ಇದ್ದೀವಲ್ಲ, ಅದಕ್ಕೆ ಮತ್ತು ಓಂ ನಮ ಶಿವಾಯನನ್ನು ಅಂತ ಇದ್ರು. ಹೀಗೆ ಬಸವಣ್ಣರ ವಚನಗಳನ್ನ ಅವರಲ್ಲಿ ಮನದಟ್ಟು ಆಗುವಂತೆ ಬಿದ್ದು ಅವರು
2: ಅವರು ಅದೇ ರೀತಿ ದಿನ ಒಂದೊಂದು ವಚನ ಕಲ್ಕೊಂಬರ್ರಿ. ಒಂದ್ ತಿಂಗಳಲ್ಲಿ ಯಾರು ಹೆಚ್ಚು ವಚನಗಳನ್ನ ಹೇಳ್ತಾರೆ ಒಂದ್ 5 ನಿಮಿಷಕ್ಕೆ ಅಂತವ್ರಿಗೆ ನಾವು ಬಹುಮಾನ ಕೊಡ್ತೇನೆ. ಅದಕ್ಕೆ ಮಕ್ಕಳು ಅದೇ ರೀತಿಯ ಖುಷಿನ ನೋಡ್ರಿ. ಶಿಕ್ಷಕರು ಹೇಳಿದ್ದು ಅವರಿಗೆ ಗೋಡೆ ಹಸಿ ಗೋಡೆ ಮೇಲೆ ಹಳ್ಳ ಹೋಗದಂಗ್ ಕುಂತು ಬಿಡ್ತದೆ. ಅದೇ ಮನೆಯಲ್ಲಿ ಹೇಳಿದ್ರೆ ಅವ್ರಿಗೆ ಆಗಂಗಿಲ್ಲ. ಅದಕ್ಕಾಗಿ ಮಕ್ಕಳು, ನಮ್ಮ ಮಕ್ಕಳು ಬಹಳ ಹುಷಾರಾಗ್ಯಾರ್ರಿ, ಈಗ ಸ್ಕಾಲರ್ಶಿಪ್ ಬಂದೈತ್ರಿ ಸರ್ ಮೇಡಮ್, ಬಹಳ ಜಾಣರಾಗಿದ್ದಾರೆ ಈಗ, ತಂದೆ ತಾಯಿಗಳು ಸ್ವಲ್ಪ ಕೆಲಸ ಮಾಡ್ತಾರ್ರಿ ಅವರು, ಹೀಗೆ ಯಾವುದು ನಮ್ಗೆ ತೊಂದರೆ ಕೊಡಂಗಿಲ್ಲರಿ. ಮೊದಲಾದ್ರೆ ಏನು ಬಹಳ ಮಾತಾಡ್ತಾ ಇದ್ರಿ, ಏನು ನಮ್ಗೆ ಸಹಕಾರ ಕೊಡ್ತಾ ಇದ್ದಿಲ್ಲ ಅಂತ. ಹೀಗೆ ಮಕ್ಕಳ ಮನವನ್ನು ಒಲಿಸುವುದು ಶಿಕ್ಷಕರ ಕೈಯಲ್ಲಿ ಇದೆ. ಪಾಲಕರನು ಮನೆಯಲ್ಲಿ ಪಾಲಕರನು ಆ ರೀತಿ ಮಾಡಬೇಕು, ಮಕ್ಕಳು ಅದರಂತೆ ಕಲಿಬೇಕು. ಆಮೇಲೆ ಇರು 3 ಜನದ್ರು ಇದೆ ಇಲ್ಲಿ, ಶಿಕ್ಷಕರು, ಮಕ್ಕಳು ಮತ್ತು ಪಾಲಕರು. ಆಟದಲ್ಲಿ ನಮ್ಮ ಶಾಲೆ ಮುಂದೆ ಬರ್ತಾ ಇತ್ತು, ಆಮೇಲೆ ಪಾಠದಲ್ಲಿನೂ ಮುಂದೆ, ಕಾರಂಜಿ ಪ್ರತಿಭಾ ಕಾರಂಜಿದಲ್ಲಿ ಮುಂದೆ ಇರ್ತಿತ್ತು. ಮತ್ತೆ ಬಿಯೋ ಒಳಗೆ ಬಂದ್ರೆ ಒಳ್ಳೆ ಪ್ರಶಾಂತ ಸ್ಥಳ ಇದೆ ಅಂತೇಳಿ ಅವ್ರು 7 ಆದ್ರೂ ಹೋಗ್ತಾ ಇರ್ಲಿಲ್ಲ, ಹೊರಗಡೆ ಕುಂತು ಬಿಡ್ತಾ ಇದ್ರು. ಏನ್ರಿ ಸರ್, ನಾವು ಮುಂಜಾನೆ 10 ಗಂಟೆಗೆ ಬಂದಿವ್ರಿ ಅಂತ ಹೇಳ್ತಾ ಇದ್ರು. ಇಲ್ರಿ, ನಿಮ್ ಶಾಲೆ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ ರೀ, ಸೈಲೆಂಟ್ ಆಗಿದೆ, ಮತ್ತೆ ಏನೋ ಒಂಥರ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ. ನಮ್ಮನೆ ಶಾಲೆ ಹಿಂದ್ಗಡೆನೆ ಶಿವಾಲಯ ಇದೆ, ಇಲ್ಲಿ ಹರ್ಷ ಹೋಟೆಲ್ ಹತ್ರ ಶಿವಾಲಯ ಅಂತಿದೆ. ಆ ಶಿವಾಲಯ ದೇವರ ಅನುಗ್ರಹದಿಂದಲೇ ಆ ಶಾಲೆ ಮುಂದೆ ಬಂದಿತ್ತು, ನನ್ನಿಂದ ಏನಲ್ಲ ಅಂತ ಹೇಳಿದೆ ನಾನು. ಹೀಗೆ ನಮ್ಮ ಶಾಲೆಯ ಬಗ್ಗೆ ಅನೇಕ ಹೇಳ್ಬೇಕಂತಂದ್ರೆ ಬೇಕಾದಷ್ಟಿದೆ. ಮತ್ತೆ ಎಲ್ಲ ಮಕ್ಕಳಿಗೆ ನಾವು ಏನೇನ್ ಬೇಕು ಯಾವುದೂ ಕೊರತೆ ಆಗದಂತೆ ಅವರಿಗೆ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ಬಟ್ಟೆಗಳನ್ನ, ಪುಸ್ತಕಗಳನ್ನ ಸರ್ಕಾರದಿಂದ ಬರ್ತಿತ್ತು, ಆದರೂ ಅದನ್ನ ಮಕ್ಕಳಿಗೆ ತಲುಪಿಸುವಂತ ರೀತಿ, ಆಮೇಲೆ ಮಕ್ಕಳು ದುಡಿಬೇಕು, ಅವ್ರ ಶ್ರಮಜೀವಿಗಳಾಗಬೇಕು ಅನ್ನೋ ಸಲುವಾಗಿ ನಾವು ಹಾರ್ಟಿಕಲ್ಚರ್ ತರಕಾರಿಗಳನ್ನ ಬೆಳೆಸೋದು ಹಚ್ಚಿದ್ದೀವಿ. ಹೂಗಳನ್ನ ಅವ್ರ ಆ ಗಿಡಗಳಿಗೆ ನಿಮ್ ಹೆಸರಿಟ್ಬಿಡ್ರಿ ಅಂತ ಹೇಳ್ತೀವಿ, ಯಾವ ಗಿಡ ಚೆನ್ನಾಗಿ ಬರ್ತದ ಅವ್ರಿಗೆ ನಾ ಪ್ರೈಜ್ ಕೊಡ್ತೀನಿ. ಹೀಗೆ ಹೂವಿನ ಗಿಡಗಳನ್ನು, ತರಕಾರಿ ಗಿಡಗಳನ್ನ ಹಚ್ತಾ ಇದ್ರು. ಹೀಗೆ ಮಕ್ಕಳಿಗೆ ಮಣ್ಣಾಗ್ತದೆ, ಕೈ ಹೊಲಸಾಗ್ತದೆ ಅಂತೇಳಿ ಹಾಗೆ ಕೊಡ್ತಾ ಇರ್ಲಿಲ್ಲ, ಅದನ್ನು ನೀವು ಮಾಡಬೇಕು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಅವ್ರಿಗೆ ಹೇಳಿದಾಗ ಗೊತ್ತಾಗ್ತಿತ್ತು. ಹೀಗೆ ಮಕ್ಕಳಿಗಾಗಿ ನಾವು ಎಷ್ಟು ಮಾಡಿದ್ರು ಕಡಿಮೆ. ಹೇಳ್ತಾರಲ್ಲ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಮಕ್ಕಳೇನ್ರಿ ನಾವು ಹೆಂಗೆ ಹೇಳ್ತೀವೋ ಹಂಗೆ ಕೇಳ್ತಾರ. ಆದರೆ ಅದ್ರ ಅವರಲ್ಲಿ ಒಳ್ಳೆಯ ತತ್ವಗಳನ್ನು ಬಿಂಬಿಸಬೇಕು, ಅವರನ್ನು ಹೋರಾಡುವಂತ. ನೀನು ಸ್ಟ್ರಗಲ್ ಈಸ್ ದ ಸೈನ್ ಆಫ್ ಲೈಫ್, ಆಲ್ ಪವರ್ ಈಸ್ ವಿತ್ ಇನ್ ಯು, ಬಿಲೀವ್ ಇನ್ ದಟ್. ಎಲ್ಲಾ ಶಕ್ತಿ ನಮ್ಮಲ್ಲಿದೆ ರೀ. ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳ್ತಾರೆ, ಎಲ್ಲಿ ಇಲ್ಲ, ಅಂಗೈಯಲ್ಲೇನೆ ಆರೋಗ್ಯ ಇದೆ. ಅಡಿಗೆ ಮನೆಯೇ ಔಷಧಿ ನಮಗೆ. ಎಲ್ಲ ನೋಡ್ರಿ, ಅರಿಶಿನ ತಗೊಳ್ರಿ, ದಾಲ್ಚಿನ್ನಿ ತಗೊಳ್ರಿ, ಜೀರಿಗೆ ತಗೊಳ್ರಿ, ಎಲ್ಲದರಲ್ಲೂ ಔಷಧಿ ಇದೆ. ನಾವು ಬೇರೆ ರಾಜಶೇಖರ್ ಡಾಕ್ಟರ್ ಮೊನ್ನೆ ಒಂದ್ಸಲ ಹೇಳಿದ್ರು, ನೀವು ದವಾಖಾನೆ ಬರಬೇಡ್ರಿ ಅಂತ ಹೇಳ್ತಿದ್ರು ಅವ್ರು. ದವಾಖಾನೆ ಅಂದ್ರೆ ನಿಮ್ಗೆ ಏನೈತೆ ಅಷ್ಟಕ್ಕ ಕೊಡ್ತಾರೆ ತಾತ್ಪರ್ಯಕವಾಗಿ, ಅದ್ರ ಮೂಲ ಕಂಡು ಹಿಡಿಯಿರಿ, ಯಾಕೆ ಈ ರೋಗ ಬಂತು, ಯಾಕೆ ಹಿಂಗೆ ಕೆಮ್ಮು ಬಂತು, ಯಾಕೆ ನೆಗಡು, ಅದ್ರ ಮೂಲ ಕಂಡು ಹಿಡಿಯಿರಿ. ನಾವೇನೋ ತಾತ್ಪೂರ್ತಕವಾಗಿ ಔಷಧನ ಕೊಡ್ತೀವಿ, ಆದರೆ ನಿಜವಾಗ್ಲೂ ವೈದ್ಯರು ನೀವೇ, ಅಂಗೈಯಲ್ಲಿ ಆರೋಗ್ಯ ಅಂದ್ರೆ ನೀವೇ ಅದನ್ನ ಇದು ಮಾಡಬೇಕು, ನಮ್ಮ ಹತ್ರ ಬರಬೇಡ್ರಿ ಅಂತ ಸ್ವತಃ ರಾಜಶೇಖರ್ ಡಾಕ್ಟರ್ನ ಹೇಳ್ತಾ ಇದ್ರು. ಹೀಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸುವುದರಲ್ಲಿ ನಮ್ಮ ಶಾಲೆ ಎತ್ತಿದ ಕೈ ಅಂತ ಹೇಳ್ಬೋದು. ಹಾಗೆ ಮಕ್ಕಳಲ್ಲಿ ಸಂಸ್ಕೃತಿ ಮನೆ ಮತ್ತು ಶಾಲೆಯಿಂದ ಕೊಡಬೇಕು. ಒಳ್ಳೆಯ ಸಂಸ್ಕೃತಿ ಇದ್ರೆ ಮಾತ್ರ ಮಹಾನರಾಗ್ತಾರೆ. ಇತಿಹಾಸ ಪುರುಷರ ಮತ್ತು ವಿಜ್ಞಾನಿಗಳ ಶರಣರ ಚರಿತ್ರೆಗಳನ್ನ ಓದಬೇಕು. ಅವ್ರು ಹೆಂಗ್ ಕಷ್ಟಪಟ್ಟರು, ಹೆಂಗ್ ತಿಳ್ಕೊಂಡ್ರು ಅಂತ ನಾವು ಆ ರೀತಿ ಮುಂದೆ ಬರಬೇಕು. ನಾವು ಇತಿಹಾಸಗಳನ್ನು ಓದಬೇಕು, ಚರಿತ್ರೆಗಳನ್ನ ತಿಳ್ಕೋಬೇಕು ಅಂತ ಅವರಲ್ಲಿ ಬಿಂಬಿಸುವುದೇ ಒಂದು ಮುಖ್ಯ ಉದ್ದೇಶವಾಗಿದೆ.
0: ಸ್ನೇಹಿತರೆ, ಶರಣೆ ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಅವರ ಮನದಾಳದ ಮಾತುಗಳನ್ನು, ಸಾಹಿತ್ಯದ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

ಪಿಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನೆ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಒಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377 ಎಕ್ಸ್ಟೆನ್ಷನ್ 1530.

0: கேரளா.
1: KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸ್ತಾ ಇರುವಂತಹ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕಿರು ಪರಿಚಯ, ಹಾಗೇನೆ ಅವರೇ ರಚಿಸಿದಂತಹ ಒಂದಷ್ಟು ಹಾಡುಗಳು ನಿಮಗಾಗಿ. ಮೊದಲ ಗೀತೆ, ಲೋಕದ ಕಣ್ಣಿಗೆ ರಾಧೆಯು ಕೂಡ

ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು, ಈ ಕವಿತೆಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕಲ್ಪನೆ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಕೃಷ್ಣೆ ರಾಧೆ ಇವರೆಲ್ಲ ಎಂದೋ ಇದ್ದಂತಹ ಪುರಾತನ ಕಾಲದ ಚಾರಿತ್ರೆಗಳು. ಇಲ್ಲಿ ಕೃಷ್ಣ ಪ್ರತಿಯೊಬ್ಬ ತರುಣನನ್ನ ಪ್ರತಿನಿಧಿಸಿದ್ರೆ, ರಾಧೆ ಹೆಣ್ಣು ಮಗಳನ್ನ ಪ್ರತಿನಿಧಿಸ್ತಾಳೆ. ಎಲ್ಲೆಲ್ಲಿ ವಿರಹ ಇದೆಯೋ, ಎಲ್ಲೆಲ್ಲಿ ಪ್ರೀತಿ ಇದೆಯೋ, ಅಲ್ಲೆಲ್ಲ ರಾಧಾಕೃಷ್ಣರು ಇದ್ದಾರೆ. ರಾಧಾಕೃಷ್ಣ ಅನ್ನುವ ಕಲ್ಪನೆ ಇದೆಯಲ್ಲ, ಅದು ಪ್ರೇಮಕ್ಕೆ ಸಲ್ಲುವ ಒಂದು ಸುಂದರ ಉಪಮೇಯ ಅಂತ ಹೇಳ್ತಾರೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ರಚಿಸಿದ ಮತ್ತೊಂದು

ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆಯದ ಸಾಹಿತ್ಯ ಪ್ರಕಾರಗಳಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮನ್ನ ತಾವು ಅರ್ಪಿಸಿ ಕವಿತೆ, ನಾಟಕ, ಪ್ರಬಂಧ, ಕಾದಂಬರಿ, ಮಕ್ಕಳ ಸಾಹಿತ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಸರಳ ಜೀವಿ ಎಚ್ ಎಸ್ ವಿ ಅವರು. ಎಚ್ ಎಸ್ ವಿ ಅವರು ಹಳೆಯ ಸಂಪ್ರದಾಯಗಳಲ್ಲಿ ಕೃಷಿ ಮಾಡಿ ಸಮಾಜದಲ್ಲಿನ ಎಲ್ಲ ವರ್ಗದ ಓದುಗರ ಮನದಲ್ಲಿ ಮನೆಯನ್ನ ಗಿಟ್ಟಿಸಿಕೊಂಡು ಮಹಾನ್ ಬರಹಗಾರರಾಗಿದ್ದಾರೆ. ಎಚ್ ಎಸ್ ವಿ ಅವರು ಈಗಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹುದಿಗೆರೆ ಗ್ರಾಮದಲ್ಲಿ June 23, 1944 ಜನಿಸಿದರು. ಇವರು ಎಚ್ ಎಸ್ ವಿ ಎಂದೇ ಜನಮನ್ನಣೆಯನ್ನ ಪಡೆದಿದ್ದಾರೆ. ಇವರ ಪೂರ್ಣ ಹೆಸರು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ. ತಂದೆ ನಾರಾಯಣ್ ಭಟ್ರು, ತಾಯಿ ನಾಗರತ್ನಮ್ಮ. ಈಗೊಂದು ಗೀತೆ ಪ್ರಸಾರ ಆಗ್ತಾ ಇದೆ,

ಕನ್ನಡಸಾರ ಸ್ವತ್ವಲೋಕದಲ್ಲಿ 70ರ ದಶಕದಿಂದೀಚೆಗೆ ಅಗ್ರಸ್ಥಾನ ಪಡೆದವರು ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ದೂರದರ್ಶನ ಮಾಧ್ಯಮದಲ್ಲಿ ಮುಕ್ತ ಮುಕ್ತ, ಮಹಾಪರ್ವ, ಮಗಳು ಜಾನಕಿ ಸೀರಿಯಲ್ಗಳಿಗೆ ಶೀರ್ಷಿಕೆ ಗೀತೆ ಬರೆದವರು ಸಹ HS ವೆಂಕಟೇಶ್ ಮೂರ್ತಿಯವರು. ಕೊಟ್ರೇಶಿ ಕನಸು, ಚಿನ್ನಾರಿ ಮುತ್ತ ಸೇರಿದಂತೆ ಅನೇಕ ಚಲನಚಿತ್ರಗಳಿಗೆ ಸಾಹಿತ್ಯ ನೀಡಿದ್ದಾರೆ. ಇವರೇ ನಿರ್ದೇಶಿಸಿದ ಹಸಿರು ರಿಬ್ಬನ್ ಮಕ್ಕಳ ಚಿತ್ರಕ್ಕೆ ಇವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಒಂದು

0: ಸಾಹಿತ್ಯ ಲೋಕ ಎಷ್ಟು ಶ್ರೀಮಂತ, ಅದಕ್ಕೆ ಕೊಡುಗೆ ಕೊಟ್ಟೋರು ಅದನ್ನ ಶ್ರೀಮಂತಗೊಳಿಸ್ತೋರು ಹಲವಾರು. ಆ ಹಲವರನ್ನ ಪರಿಚಯಿಸುವಂತಹ ಪುಟ್ಟ ಪ್ರಯತ್ನ ನಮ್ಮದು. ಅಂತಹ ಹಲವರಲ್ಲಿ ಒಬ್ಬರು ಡಾಕ್ಟರ್ HS ವೆಂಕಟೇಶಮೂರ್ತಿಯವರು. ಕಾರ್ಯಕ್ರಮದ ಮೂಲಕ ಇಂತಹ ಮಹಾನ್ ಕವಿಗೊಂದು ನಮನ. ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂತು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ದರೂ 9019904904 ಕರೆ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ವರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಕಾರ್ಯಕ್ರಮವಿದು ನಿಮ್ಮ ಸೇವೆಯಲ್ಲಿ. ಹಿರಿಯ ನಾಗರಿಕರಿಗಾಗಿ ಎಲ್ಐಸಿಯಲ್ಲಿರುವಂತಹ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಿದ್ದಾರೆ. ಭಾರತೀಯ ಜೀವ ವಿಮಾ ನಿಗಮ ವಿಭಾಗೀಯ ಕಚೇರಿ ಬೆಳಗಾವಿಯ ಸಹಾಯಕ ವಿಭಾಗೀಯ ಪ್ರಬಂಧಕರಾದಂತಹ ಡಿ ವಿರೂಪಾಕ್ಷ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್.
1: ನಮಸ್ತೆ ಮೇಡಮ್. ಮೊಟ್ಟ ಮೊದಲನೇದಾಗಿ ನಾನು ಕೇಲಿಯ ವೇಣುಧ್ವನಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಕೇಲಿ ವೇಣುಧ್ವನಿ ಈಗ ಬೆಳಗಾವಿ ಅಲ್ಲದೇನೆ ಬೆಳಗಾವಿ ಸುತ್ತಮುತ್ತಲ ಪ್ರದೇಶದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ, ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ವಿವಿಧ ರೀತಿಯ ಸಾಧಕರನ್ನು ಗುರುತಿಸಿ ಅಥವಾ ವಿವಿಧ ರೀತಿಯ ವೃತ್ತಿಯಲ್ಲಿ ಇರುವಂತವ್ರನ್ನ ಅವರ ಸಂದರ್ಶನ ಮಾಡಿ ನಮ್ಮ ನಾಗರಿಕರಿಗೆ ಕೊಡುವಂತಹ ಪ್ರಯೋಜನಗಳ ಬಗ್ಗೆ ಪ್ರತಿ ಬಾರಿಯೂ ಅತ್ಯದ್ಭುತವಾದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಇದಕ್ಕಾಗಿ ನನ್ನ ವೈಯಕ್ತಿಕ ವತಿ ಮತ್ತು ಎಲ್ಐಸಿ ವತಿಯಿಂದ ಕೇಲಿ ವೇಣುಧ್ವನಿಗೆ ಹಾಗೂ ನಿರೂಪಕರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.
0: ಸರ್, ಈಗ ಭಾರತೀಯ ಜೀವ ವಿಮೆಯಲ್ಲಿ ಯಾವೆಲ್ಲ ಯೋಜನೆಗಳಿವೆ ಅನ್ನೋದನ್ನ ತಿಳಿಯೋದಕ್ಕಿಂತ ಮುಂಚೆ ಸರ್, ಇವಾಗ ಹಿರಿಯ ನಾಗರಿಕರ ಕಲ್ಯಾಣ ನಿಧಿ, ಇದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ ಸರ್.
1: ಈಗ ಹಿರಿಯ ನಾಗರಿಕರಿಗಾಗಿ ಇರುವಂತ ಎಲ್ಐಸಿಯಲ್ಲಿ ಇರುವಂತಹ ಪಾಲಿಸಿಗಳ ಬಗ್ಗೆ ನಿಮ್ಮ ಮಾಹಿತಿ ಕೊಡಕ್ಕಿಂತ ಮುಂಚೆ ಹಿರಿಯ ನಾಗರಿಕರು ಯಾವ ರೀತಿ ಆರ್ಥಿಕ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಯಾವುದಕ್ಕೆ ಅನ್ನೋದರ ಬಗ್ಗೆ ಒಂದು ಹಿನ್ನೆಲೆ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಮುಂಚೆ ನಮ್ಮಲ್ಲಿ ಎಲ್ಲಾ ಕಡೆನೂ ಅವಿಭಕ್ತ ಕುಟುಂಬಗಳಿದ್ವು. ಅವಿಭಕ್ತ ಕುಟುಂಬಗಳಲ್ಲಿ ಒಂದು ಅನುಚಾನವಾಗಿ ನಡೆದುಕೊಂಡು ಬಂದಿರುವಂತಹದ್ದು ಏನಂತಂದ್ರೆ ಹಿರಿಯ ನಾಗರಿಕರನ್ನ ಅಂದ್ರೆ ಹಿರಿಯರನ್ನ ಗೌರವಿಸೋದು ಮತ್ತು ಅವರ ಆರ್ಥಿಕ ಜವಾಬ್ದಾರಿಯನ್ನು ಮಕ್ಕಳು ಮತ್ತು ಅಥವಾ ಇತರ ಕುಟುಂಬ ಸದಸ್ಯರು ತಗೊಳ್ತಾ ಇದ್ರು. ಆದರೆ ಈಗ ಅವಿಭಕ್ತ ಕುಟುಂಬಗಳು ಮ್ಯಾಕ್ರೋ ಫ್ಯಾಮಿಲಿಯಿಂದ ಮೈಕ್ರೋ ಫ್ಯಾಮಿಲಿವರೆಗೂ ಬಂದಿದೆ. ಅವಿಭಕ್ತ ಕುಟುಂಬಗಳು ಕಾಣಿಸ್ತಾ ಇಲ್ಲ, ಈ ಬರೀ

0: ಭಕ್ತ ಕುಟುಂಬಗಳ ಕಾಣಿಸ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಹಿರಿಯ ನಾಗರಿಕರು ಬಹಳಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ನಿವೃತ್ತರಾದ ನಂತರ ಅವರಿಗೆ ಆರ್ಥಿಕವಾಗಿ ಯಾವುದೇ ರೀತಿಯ ವಿಮೆ ಇರೋದಿಲ್ಲ, ಪೆನ್ಷನ್ ಇರೋದಿಲ್ಲ. ಸೊ ಆ ಒಂದು ನಿಟ್ಟಿನಡಿ ಸೊ ನಾವು ಅವ್ರನ್ನ ಆರ್ಥಿಕವಾಗಿ ಸಬಲರಾಗಿ ಮಾಡಲಿಕ್ಕೆ ಅವರು ತಮ್ಮ ಕಾಲ ಮೇಲೆ ತಾವೇ ನಿಂತುಕೊಂಡು ತಮ್ಮ ಏನು ವಿಶೇಷ ರೀತಿಯಾಗಿ ಬರುವಂತದ್ದು ಮೆಡಿಕಲ್ ಎಕ್ಸ್ಪೆನ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಆರ್ಥಿಕವಾಗಿ ಸ್ವತಂತ್ರವಾಗಿ ಇರಬಹುದು ಅನ್ನೋದಕ್ಕೆ ಪ್ಲಾನ್ಗಳು ಬಹಳಷ್ಟು ಉಪಯೋಗಕ್ಕೆ ಬರುತ್ತೆ. ನಮ್ಮ LIC ಹಿರಿಯ ನಾಗರಿಕೋಸ್ಕರ ಪೆನ್ಷನ್ ಪಾಲಿಸಿಗಳನ್ನ ನಾವು ಮಾಡ್ತಾ ಇದ್ದೀವಿ. ಪೆನ್ಷನ್ ಪಾಲಿಸಿಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ, ನಾವು ನಮ್ಮ ಜೀವನಾವಧಿಯಲ್ಲಿ ಕಂಟಿನ್ಯೂಸ್ ಆಗಿ ಕಟ್ತಾ ಬರೋದು ನಮ್ಮ 60 ವರ್ಷ ನಂತರ ಪಾಲಿಸಿ ಪ್ರಯೋಜನ ಪಡ್ಕೊಳ್ಬಹುದು. ಅಲ್ಲಿಂದ 100 ವರ್ಷಗಳ ಕಾಲ ಈ ಪೆನ್ಷನ್ ಪಡಿತಾ ಹೋಗ್ಬೋದು. ಈ ಒಂದು ಪೆನ್ಷನ್ ಪಾಲಿಸಿಗಳಲ್ಲಿ ಮುಖ್ಯವಾಗಿ ನಮಗೆ ಬರುವಂತದ್ದು LIC ಜೀವನ ಶಾಂತಿ ಹಾಗೂ LIC ಜೀವನ ಅಕ್ಷಯ ಪಾಲಿಸಿಗಳು. ಈ ಜೀವನ ಶಾಂತಿ ಜೀವನ ಅಕ್ಷಯ ಪಾಲಿಸಿಗಳು ಹಿರಿಯ ನಾಗರಿಕ ಆಗಿ ವಿಶೇಷವಾಗಿ ರೂಪುಗೊಂಡಿರುವಂತಹ ಪಾಲಿಸಿಗಳು. ಇದರಲ್ಲಿ ಮೊಟ್ಟ ಮೊದಲನೇದಾಗಿ LIC ಜೀವನ ಅಕ್ಷಯ ಪಾಲಿಸಿ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. LIC ಜೀವನ ಅಕ್ಷಯ ಪಾಲಿಸಿ ಇದು ಒಂದು ಇಮ್ಮಿಡಿಯೇಟ್ ಆನ್ಯುಟಿ ಫಾರ್ ಲೈಫ್ ಅಂಡ್ ಗ್ಯಾರಂಟಿಡ್ ವಿತ್ ಗ್ಯಾರಂಟಿಡ್ ರಿಟರ್ನ್ಸ್ ಅಂತ ಹೇಳಿ. ಅಂದ್ರೆ ಇದು ನಾನು ಪೆನ್ಷನ್ ಪಾಲಿಸಿ ತಗೊಂಡ ನಂತರ ಮರು ವರ್ಷವೇ ಪೆನ್ಷನ್ ಸ್ಟಾರ್ಟ್ ಆಗುವಂತದ್ದು, ಪಿಂಚಣಿ ಸ್ಟಾರ್ಟ್ ಆಗುವಂತದ್ದು. ಈ ಒಂದು ಪಿಂಚಣಿಯ ಸೌಲಭ್ಯ ನಮಗೆ 100 ವರ್ಷಗಳ ಕಾಲ ಇರುವಂತದ್ದು. ಇದು ನಮ್ಮ ಭಾರತೀಯ ಜೀವನ ವಿಮಾ ನಿಗಮ, ನಿಮಗೆಲ್ಲ ಗೊತ್ತಿದೆ, ಇದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ. ಈ ಸಂಸ್ಥೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ಮುಂದಿನ 100 ವರ್ಷಗಳ ಕಾಲ ಕೂಡ ಪ್ರಯೋಜನ ಪಾಲಿಸಿದಾರರು ಪಡ್ಕೋಬಹುದು. ಈ ಒಂದು ಜೀವನ ಅಕ್ಷಯ ಪಾಲಿಸಿನಲ್ಲಿ ವಿಶೇಷತೆಗಳೇನಂತಂದ್ರೆ, ಇದು ಸಿಂಗಲ್ ಪ್ರೀಮಿಯಂ ಪಾಲಿಸಿ ಅಂದ್ರೆ ಏಕ ಕಂತಿನ ಪಾಲಿಸಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ಈ ಪೆನ್ಷನ್ ಇಮ್ಮಿಡಿಯೇಟ್ ಆಗಿ ತಗೋಬಹುದು, ಅಂದ್ರೆ ಇವತ್ತು ನಾವು ಪೆನ್ಷನ್ ತಗೊಂಡು ಮುಂದಿನ ವರ್ಷಕ್ಕೆ ನಮಗೆ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ಇದು ಬೇರೆ ಬೇರೆ ರೀತಿ ಪೆನ್ಷನ್ ತಗೋಬಹುದು, ವರ್ಷಕ್ಕೊಮ್ಮೆ ತಗೋಬಹುದು, ಅರ್ಧ ವರ್ಷಕ್ಕೊಮ್ಮೆ ತಗೋಬಹುದು, 3 ತಿಂಗಳಿಗೊಮ್ಮೆ ತಗೋಬಹುದು, ಅಥವಾ ಮಂತ್ಲಿ ಅಂದ್ರೆ ಪ್ರತಿ ತಿಂಗಳು ಕೂಡ ನಾವು ಪೆನ್ಷನ್ ತಗೋತಾ ಹೋಗ್ಬೋದು. ಈ ಪೆನ್ಷನ್ ಗ್ಯಾರಂಟೀಡ್ ಫಾರ್ ಲೈಫ್ ಟೈಮ್ ಆಫ್ ದ ಅನ್ಯೂಟೆಂಟ್, ಅಂದ್ರೆ ಈ ಪಾಲಿಸಿಯ ಪೆನ್ಷನ್ ಪಿಂಚಣಿದಾರ ಆ ಪೆನ್ಷನ್ ಪಾಲಿಸಿದಾರರಿಗೆ ಅವರ ಲೈಫ್ ಟೈಮ್ ಇರೋವರಿಗೆ ಅವರ ಜೀವನ ಅವಧಿವರೆಗೂ ಕೂಡ ಇದು ಪೆನ್ಷನ್ ಅವರಿಗೆ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಆಮೇಲೆ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ನಿಮ್ಗೆ ಗೊತ್ತಿದೆ, ರೇಟ್ ಆಫ್ ಇಂಟ್ರೆಸ್ಟ್ ಪದೇ ಪದೇ ಪ್ರತಿ ವರ್ಷನೂ ಕಡಿಮೆ ಆಗ್ತಾ ಬಂದಿದೆ. ಆದರೆ ಒಮ್ಮೆ ಈ ಪಾಲಿಸಿನಲ್ಲಿ ಪಾಲಿಸಿ ತಗೊಂಡು ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನು ಫಿಕ್ಸ್ ಆಗುತ್ತೆ, ಅವರ 100 ವರ್ಷಗಳ ಅವಧಿ ಕಾಲ ಅಂದ್ರೆ 30 ವರ್ಷ ಇರ್ಬೋದು, 40 ಇರ್ಬೋದು, ಅಥವಾ 25 ವರ್ಷ ಇರ್ಬೋದು, ಅವರು ಇರೋವರೆಗೂ ಜೀವಂತ ಇರೋವರೆಗೂ ಏನ್ ಪೆನ್ಷನ್ ಬರುತ್ತೆ, ಮಾರುಕಟ್ಟೆಯ ಯಾವುದೇ ರೀತಿ ತೊಂದರೆಗಳಿಲ್ಲದೇನೆ ಈ ಒಂದು ಪೆನ್ಷನ್ ಅವರಿಗೆ ಸತತವಾಗಿ ಅವರ ಜೀವನಾವಧಿವರೆಗೂ ಇದು ಕಂಟಿನ್ಯೂಸ್ ಆಗಿ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ, ಅದು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗಲ್ಲ. ಈ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ಆಫ್ ಪೆನ್ಷನ್ ಅನ್ನೋದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಪಾಲಿಸಿಗೆ ಎಲ್ಲಾ ಹಿರಿಯ ನಾಗರಿಕ ಅಲ್ಲದೇನೆ ಅದರ ವಯೋಮಿತಿ ಬಗ್ಗೆ ಹೇಳೋದಾದ್ರೆ 25 ವರ್ಷದಿಂದ 100 ವರ್ಷದವರೆಗೂ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಪಾಲಿಸಿ ತಗೋಬಹುದು. ಅಂದ್ರೆ ಸಾಧಾರಣವಾಗಿ ನಾವು 60 ವರ್ಷಕ್ಕೆ ತಗೋಬಹುದು, 65ಕ್ಕೆ ತಗೋಬಹುದು, 75, 80, 90 ವರೆಗೂ ಕೂಡ ಈ ಪಾಲಿಸಿ ತಗೋಬಹುದು ನಾವು. ಯಾರೆಲ್ಲ ಅಂತಂದ್ರೆ 25 ವರ್ಷದಿಂದ ಹಿಡಿದ್ಬಿಟ್ಟು 85 ವರ್ಷದವರೆಗೆ 25ರಿಂದ 85 ವರ್ಷದವರೆಗೆ ಈ ಪಾಲಿಸಿನ ನಾವು ತಗೋಬಹುದು. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಕನಿಷ್ಠ ಹೂಡಿಕೆ ಮೊತ್ತ 1 ಲಕ್ಷ, ಅದು ಯಾರಿಗೆ ಏಜ್ 30 ಮತ್ತು ಅದಕ್ಕಿಂತ ಜಾಸ್ತಿ ಇದ್ದವರಿಗೆ ಇದು 30 ಲಕ್ಷ. ಅದು 25 ವರ್ಷಕ್ಕಿಂತ ಕಡಿಮೆ ಇದ್ದವರಿಗೆ ಕೂಡ ಈ ಪಾಲಿಸಿ ತಗೋಬಹುದು, ಆದ್ರೆ ಅವರು 10 ಲಕ್ಷ ಮಿನಿಮಮ್ ಅಮೌಂಟ್ ನ ಕನಿಷ್ಠ ಹೂಡಿಕೆ 10 ಲಕ್ಷ ಮಾಡಬೇಕಾಗತ್ತೆ. ಇದರಲ್ಲಿ 10 ಆಪ್ಷನ್ ಗಳಿದೆ, ಅಂದ್ರೆ ಪೆನ್ಷನ್ ತಗೊಳಕ್ಕೆ 10 ಆಪ್ಷನ್ ಇದೆ. ನಮ್ಮಲ್ಲಿ ಇರುವಂತ 10 ಆಪ್ಷನ್ ಅಲ್ಲಿ ನಮ್ಮ ಮೋಸ್ಟ್ ಪಾಪ್ಯುಲರ್ ಆಪ್ಷನ್ ಅಂದ್ರೆ ಬಹಳಷ್ಟು ಬೇಡಿಕೆಯಲ್ಲಿರುವಂತಹ ಆಪ್ಷನ್ ಅಂದ್ರೆ ಆಪ್ಷನ್ F ಅಂತ ಹೇಳ್ತೀವಿ. ಆಪ್ಷನ್ F ಅಂತಂದ್ರೆ ಆನಿಟಿ ಫಾರ್ ಲೈಫ್ ವಿತ್ ರಿಟರ್ನ್ ಆಫ್ ಪರ್ಚೇಸ್ ಪ್ರೈಸ್ ಆನ್ ಡೆತ್. ಅಂದ್ರೆ ನಾವು ಇರೋವರೆಗೂ ನಾವು ಪಾಲಿಸಿಯ ಪೆನ್ಷನ್ ತಗೋತೀವಿ, ನಮ್ಮ ನಂತರ ನಾನು ಹೂಡಿಕೆ ಮಾಡುವಂತಹ ಅಮೌಂಟ್ ನಾನು ನನ್ನ ಮರಣ ನಂತರ ನನ್ನ ನಾಮಿನಿಗಳಿಗೆ ನಾಮ ನಿರ್ದೇಶಿತರಿಗೆ ನಾವು ಈ ಪಾಲಿಸಿಯ ಪ್ರಯೋಜನವನ್ನು ತಗೋಬಹುದು ಅವರು. ಇದರ ಜೊತೆಗೇನೆ ಪಾಲಿಸಿ ತಗೋತಾ ಪಾಲಿಸಿದಾರರು ತನ್ನ ಸ್ವಂತ ಜೀವದ ಅಲ್ಲೇ ಅಲ್ಲದೇನೆ ಅವರ ಸರ್ವೈವರ್ಸ್ ಯಾರಿದ್ದಾರೆ, ಅವರ ಪತ್ನಿ ಇರ್ಬೋದು, ಮಗ ಇರ್ಬೋದು, ಮಗಳು ಇರ್ಬೋದು, ಈ ಯಾರಿಗೆ ಬೇಕಾದರೂ ಕೂಡ ಜಾಯಿಂಟ್ ಪಾಲಿಸಿದಾರರಾಗಿ ಅವರು ತಗೋಬಹುದು. NPS ನಿಮಗೆಲ್ಲ ಗೊತ್ತಿದೆ, NPS 2008 ಇತ್ತೀಚೆಗೆ ಬಂದಿದೆ. ಆ NPS ಸಬ್ಸ್ಕ್ರೈಬರ್ ಕೂಡ ಈ LIC ಜೀವನ ಅಕ್ಷಯ ಪಾಲಿಸಿಗಳನ್ನ ತಗೋಬಹುದು, ಅದೊಂದು ಪ್ರಯೋಜನ ಇದೆ ಅವರಿಗೋಸ್ಕರ ಇದೆ. ಈಗ ನಮ್ಮ ಮೇಲೆ ಅವಲಂಬಿತರು ಅಂತಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅಂತ ಹೇಳಿ, ಅಂದ್ರೆ ವಿಶೇಷ ವಿಕಲಚೇತನರಿಗೆ ಏನಿದ್ದಾರೆ ಆ ವಿಕಲಚೇತನರ ಫ್ಯೂಚರ್ ನಮಗೆ ಭವಿಷ್ಯತ್ತು ಅವ್ರು ತುಂಬಾ ಚೆನ್ನಾಗಿರ್ಬೇಕು, ಅದು ಯಾವ್ದೇ ರೀತಿ ತೊಂದರೆಗಳು ಬರಬಾರದು, ಆರ್ಥಿಕ ತೊಂದರೆಗಳು ಅಂತಂದ್ರೆ ಅವರ ಹೆಸರ ಮೇಲೆ ಕೂಡ ನಾವು ವಿಶೇಷ ಚೇತನರಿಗೆ ಕೂಡ ನಾವು ಈ ಪಾಲಿಸಿಗಳನ್ನ ತಗೋಬಹುದು. ಲೋನ್ ಮತ್ತು ಸರೆಂಡರ್ ಸಾಲ ಸೌಲಭ್ಯ ಈ ಪಾಲಿಸಿನಲ್ಲಿ 3 ತಿಂಗಳ ನಂತರ, ಪಾಲಿಸಿ ತಗೊಂಡ 3 ತಿಂಗಳ ನಂತರ ಪಾಲಿಸಿ ಸಾಲ ಸೌಲಭ್ಯ ಸಿಗುತ್ತೆ. ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬೇರೆ ಬೇರೆ ಪ್ಲಾನ್ ಗಳನ್ನ ಹೇಳಿದಾಗೆ 10 ವಿವಿಧ ಆಪ್ಷನ್ ಗಳಿದೆ. ಆಪ್ಷನ್ ಗೆ ತಕ್ಕ ಹಾಗೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ಈಗ ವೇರಿಯೇಷನ್ ಆಗ್ತಾ ಇರುತ್ತೆ. ಇದರ ಜೊತೆ ಜೊತೆನೆ ಇನ್ನೊಂದು ಅದ್ಭುತ ಪಾಲಿಸಿ LIC ನೀವು ಜೀವನ್ ಶಾಂತಿ ಅಂತೇಳಿ, ಇದು ಕೂಡ ಒಂದು ಏಕಕಂತಿನ ಹೂಡಿಕೆಯ ಪಾಲಿಸಿ ಆಗಿರುತ್ತೆ. ಇದರಲ್ಲಿ ನಾವು ಪಾಲಿಸಿಯ ಅಕ್ಷಯದಲ್ಲಿ ತೋರಿಸಿದ ಹಾಗೆ ಈ ಜೀವನಾಕ್ಷಯದಲ್ಲಿ ಪಾಲಿಸಿಯಲ್ಲಿ ಲಭ್ಯವಿರುವಂತಹ ಪಾಲಿಸಿಗಳದಲ್ಲದೇನೆ ಈ ಪಾಲಿಸಿನಲ್ಲಿ ಮತ್ತೊಂದು ವಿಶೇಷತೆ ಏನಂತಂದ್ರೆ ನಾವು ತಗೊಳ್ಳುವಂತ ಪೆನ್ಷನ್ ನಾವು ಮುಂದೂಡಿಕೆ ಮಾಡಬಹುದು. ಆ ಮುಂದೂಡಿಕೆ ಅವಧಿ 1-5 ವರ್ಷ. ಅದರ ಅರ್ಥ ಈಗ ಪಾಲಿಸಿ ತಗೊಳ್ತೇವೆ, 5 ವರ್ಷದ ನಂತರ ಪೆನ್ಷನ್ ಬರಲಿ, ನನಗೆ 4 ವರ್ಷದ ನಂತರ ಬರಲಿ ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ತಗೊಳ್ಳದೇನೆ 5 ವರ್ಷಕ್ಕೆ 4 ವರ್ಷಕ್ಕೆ ನಾವು ಇದು ಪಾಲಿಸಿಯ ಬೆನಿಫಿಟ್ ನ ಮುಂದೂಡಿಕೆ ಮಾಡಬಹುದು. ಆ ಪ್ರತಿ ಮುಂದೂಡಿಕೆಯ ಅವಧಿಗೆ ಹೆಚ್ಚಿನ ರೀತಿಯ ಇಂಟ್ರೆಸ್ಟ್ ರೇಟ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್, 5 ವರ್ಷದವರಿಗೆ ಬೇರೆ ರೀತಿ ಇಂಟ್ರೆಸ್ಟ್ ಇರುತ್ತೆ, ಹೆಚ್ಚಿನ ರೀತಿ ಇಂಟ್ರೆಸ್ಟ್ ಇರುತ್ತೆ, 4 ವರ್ಷದವರಿಗೆ 3 ವರ್ಷ, 2 ವರ್ಷ, 1 ವರ್ಷ. ಈಗ 1-5 ವರ್ಷದವರೆಗೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳು ಇರುತ್ತೆ. ಗ್ಯಾರಂಟೀಡ್ ರಿಟರ್ನ್ಸ್ ಅಂದ್ರೆ ಇದರಲ್ಲಿ ನಾವು ಒಮ್ಮೆ ಇಂಟ್ರೆಸ್ಟ್ ರೇಟ್ ಏನಿದೆ, ಆ ಪೆನ್ಷನ್ ನ ಇಂಟ್ರೆಸ್ಟ್ ರೇಟ್ ಏನಿದೆ, ಅದು ಗ್ಯಾರಂಟಿ ಆಗಿ ಪ್ರತಿ ವರ್ಷದಿಂದ ಅಂದ್ರೆ ಪಾಲಿಸಿ ತಗೊಂಡ ಮರು ವರ್ಷದಿಂದ ಹಿಡಿದು ಆ ಪಾಲಿಸಿಯ ಜೀವನಾವಧಿ ಅಂದ್ರೆ ಪಾಲಿಸಿದಾರರ ಜೀವನಾವಧಿಯವರೆಗೂ ಈ ಒಂದು ಪಾಲಿಸಿಯ ಪ್ರಯೋಜನಗಳು ಕಂಟಿನ್ಯೂ ಆಗುತ್ತೆ. ಒಮ್ಮೆ ನಿರ್ಧಾರಿತವಾದ ಗ್ಯಾರಂಟೀಡ್ ಇಂಟ್ರೆಸ್ಟ್ ರೇಟ್ ಅವರ ಜೀವನಾವಧಿ, ಸಪೋಸ್ ಅವರು 100 ವರ್ಷಗಳ ಕಾಲ ಬದುಕಿದರೆ 100 ವರ್ಷಗಳ ಕಾಲ ಕೂಡ ಆ ರೇಟ್ ಆಫ್ ಇಂಟ್ರೆಸ್ಟ್ ನಲ್ಲಿ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ಇದರಲ್ಲಿ ಕೂಡ ಸಿಂಗಲ್ ಲೈಫ್ ಪೆನ್ಷನ್ ಅಥವಾ ಜಾಯಿಂಟ್ ಲೈಫ್ ಪೆನ್ಷನ್ ಅಂತ ಎರಡು ರೀತಿ ತಗೋಬಹುದು. ನಾನು ನನ್ನ ಪಾಲಿಸಿನ ನನ್ನ ಒಬ್ಬನಿಗೆಗೋಸ್ಕರನೇ ತಗೋಬಹುದು, ಅದು ಸಿಂಗಲ್ ಲೈಫ್ ಅಂತ ಹೇಳ್ತೀವಿ. ಅಥವಾ ನಾನು ನನ್ನ ಪತ್ನಿ ಹಾಗೂ ಮಕ್ಕಳು ಅವರು ಕೂಡ ಸೇರಿಸ್ಬಿಟ್ಟು ನಾನು ಜಾಯಿಂಟ್ ಲೈಫ್ ಪೆನ್ಷನ್ ಕೂಡ ತಗೋಬಹುದು. ಇದರಲ್ಲಿ ಜಾಯಿಂಟ್ ಲೈಫ್ ತಗೊಂಡಾಗ ಈ ಪೆನ್ಷನ್ ಪಂಚಿನಿ ಅದು ಎರಡನೇ ಪಾಲಿಸಿದಾರರು ಕೂಡ ಕಂಟಿನ್ಯೂ ಆಗುತ್ತೆ, ಅದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವಿರುವುದಿಲ್ಲ. ಇದರ ಜೊತೆಗೇನೆ ನನ್ನ ಪತ್ನಿಯ ಜೊತೆಗೇನೆ ನಾನು ಆಲ್ರೆಡಿ ಹೇಳದಾಗೆ ನನ್ನ ತಂದೆ ಅಥವಾ ನನ್ನ ತಾಯಿ, ಮಕ್ಕಳು, ಮೊಮ್ಮಕ್ಕಳು ಯಾರಿಗೆ ಬೇಕಾದರೂ ಕೂಡ ಸೆಕೆಂಡ್ ಲೈಫ್ ಅಂತ ನಾನು ಸೆಲೆಕ್ಟ್ ಮಾಡ್ಕೋಬಹುದಾಗಿದೆ. ಮಿನಿಮಮ್ ಗ್ಯಾರಂಟಿ ಆಫ್ 105% ಆಫ್ ಪರ್ಚೇಸ್ ಪ್ರೈಸ್ ಆನ್ ಡೆತ್ ಆಫ್ ದ ಪೆನ್ಷನರ್ ಅಂದ್ರೆ ದುರಾದೃಷ್ಟವಶಾತ್ ಈ ಪಾಲಿಸಿದಾರರು ಏನಾದರೂ ಮರಣ ಹೊಂದಿದರೆ ಅವರಿಗೆ ಬರುವಂತ ನಾಮ ನಿರ್ದೇಶಕರಿಗೆ ಬರುವಂತ ಅಮೌಂಟ್ ನಲ್ಲಿ 105% ಅಷ್ಟು ಪರ್ಚೇಸ್ ಪ್ರೈಸ್, 10 ಲಕ್ಷ ತಗೊಂಡ್ರೆ 10,50,000 ಅಡಿಷನಲ್ ಅಮೌಂಟ್ ನಮಗೆ ಈ ಪಾಲಿಸಿಯಲ್ಲಿ ಲಭ್ಯವಿರುತ್ತೆ. ಈ ಪಾಲಿಸಿಯು NRIಗಳಿಗೆ ಕೊಡಬಹುದು, FNIಗಳಿಗೆ ಕೊಡಬಹುದು, OCAದವರಿಗೆ ಕೊಡಬಹುದು, ಅವರಿಗೂ ಕೂಡ ಈ ಪಾಲಿಸಿಯ ಸೌಲಭ್ಯ ಮುಂದುವರಿಯುತ್ತೆ. ಇದರಲ್ಲಿ ಒಂದು ವಿಶೇಷವಾದ ಒಂದು ಸೌಲಭ್ಯ ಕೂಡ ಇದೆ. ನಮ್ಮ ಆಲ್ರೆಡಿ ಪಾಲಿಸಿದಾರರು ಇದಕ್ಕಿಂತ ಮುಂಚೆ ಯಾವ್ದಾದ್ರು ಪಾಲಿಸಿದಾರರು ಅವರು ಈ ಪಾಲಿಸಿಗಳು ತಗೊಂಡಿದ್ರೆ ಅವರು ಈ ಜೀವನ ಶಾಂತಿ ಪಾಲಿಸಿ ತಗೊಂಡಾಗ 0.15% ಅಷ್ಟು ಹೆಚ್ಚುವರಿ ಆನಿಟಿ ರೇಟ್ ಅವರಿಗೆ ಸಿಗುತ್ತೆ. ಇದೊಂದು ವಿಶೇಷ ಸೌಲಭ್ಯ ನಮ್ಮೆಲ್ಲ ಪ್ರಸ್ತುತ ಪಾಲಿಸಿದಾರರಿಗಿದೆ. ಪ್ರಸ್ತುತ ಪಾಲಿಸಿದಾರರು ಅವರೇನಾದರೂ ತಗೊಂಡ್ರೆ ಪಾಲಿಸಿಗಳು ತಗೊಂಡ್ರೆ ಜೀವನ ಶಾಂತಿ ಪಾಲಿಸಿ ತಗೊಂಡ್ರೆ 0.15% ಅಷ್ಟು ಹೆಚ್ಚಿನ ರೀತಿಯ ವಿಶೇಷ ಬೋನಸ್, ವಿಶೇಷ ಆನಿಟಿ ರೇಟ್ ಅವರಿಗೆ ಸಿಗುತ್ತೆ.
1: ಸರ್, ಇವಾಗ ಒಂದೇ ಕಂತಿನಲ್ಲಿ ಒಂದು ಮೊತ್ತವನ್ನ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರಿ, ಈ ಒಂದು ಜೀವನ ಶಾಂತಿ ಮತ್ತು ಜೀವನ ಅಕ್ಷಯ ಯೋಜನೆಯನ್ನ ಪಡೆಯೋದಕ್ಕೆ ಈ ಕಂತು ಕಟ್ಟೋದಕ್ಕೆ ಒಂದೇ ಕಂತಿನಲ್ಲಿ ಕಟ್ಟಬೇಕು ಅಂತ ಹೇಳಿದ್ರಿ, ಹಾಗಾಗಿ ಏನಾದರೂ ಕನಿಷ್ಠ ಗರಿಷ್ಠ ಮಿತಿ ಅಂತ ಏನಾದರೂ ಇದೆಯಾ ಅಥವಾ ಇಷ್ಟೇ ಕಟ್ಟಬೇಕು ಅಂತ ಏನಾದರೂ ಇದೆಯಾ ಸರ್?
0: ಖಂಡಿತ, ಒಳ್ಳೆಯ ಪ್ರಶ್ನೆ ಮೇಡಮ್. ಕನಿಷ್ಠ ವಿಮಾ ಅಮೌಂಟ್ 1,25,000 ಸ್ಟಾರ್ಟ್ ಆಗುತ್ತೆ. ಇದು ಗರಿಷ್ಠ, ಯಾವುದೇ ರೀತಿಯ ಮಿತಿ ಇರೋದಿಲ್ಲ ಇದಕ್ಕೆ. ಗರಿಷ್ಠ ಮಿತಿ ಅನ್ನೋದು ಇದಕ್ಕೆ ಇರೋದಿಲ್ಲ. ಕನಿಷ್ಠ ಮೊತ್ತ 1,00,000-1,25,000 ಶುರು ಆಗುತ್ತೆ, ಪ್ರಾರಂಭವಾಗುತ್ತೆ. ಗರಿಷ್ಠ ಮಿತಿಗೆ ಯಾವುದೇ ರೀತಿಯ ಮಿತಿ ಇರುವುದಿಲ್ಲ ಮೇಡಮ್. ಯಾವ ಎಷ್ಟೇ ಬೇಕಾದರೂ ಪಾಲಿಸಿಗಳನ್ನು ತಗೋಬಹುದು. ನಮ್ಮಲ್ಲಿ ಕೂಡ 1 ಕೋಟಿ, 5 ಕೋಟಿ, 10 ಕೋಟಿ ಈ ತರ ವಿವಿಧ ರೀತಿಯ ಹೂಡಿಕೆಗಳನ್ನು ಕೂಡ ಮಾಡಿದ ಪಾಲಿಸಿದಾರರಿದ್ದಾರೆ. ಸೊ ಇದು ಗರಿಷ್ಠ ಮೊತ್ತ ಅಂತ ಅನ್ನೋದಕ್ಕೆ ಯಾವುದೇ ಮಿತಿ ಇಲ್ಲ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ನಾರ್ತ್ ನಲ್ಲಿ 300 ಕೋಟಿಯ ಅಮೌಂಟ್ ಅಷ್ಟನ್ನು ನಮ್ಮ ಬಾಂಬೆದಲ್ಲಿನೇ ಹೂಡಿಕೆ ಮಾಡಿದ್ದಾರೆ. ಸೊ 300 ಕೋಟಿ ಒಂದು ಏಕ ಪಾಲಿಸಿನಲ್ಲೇನೆ 300 ಕೋಟಿ ಹೂಡಿಕೆಯನ್ನು ಮಾಡಿದ್ದಾರೆ ಮೇಡಮ್.
1: ಸರ್, ಈಗ ಈ ಯೋಜನೆಗಳನ್ನ ಪಡೆಯೋದ್ರಿಂದ ನಮ್ಮ ಹಿರಿಯ ನಾಗರಿಕರಿಗೆ ಯಾವ ರೀತಿಯ ಪ್ರಯೋಜನ ಸಿಗುತ್ತೆ ಅಂತ?
0: ಈಗಾಗಲೇ ನಾನು ಹೇಳಿದ ಹಾಗೆ ಹಿರಿಯ ನಾಗರಿಕರಿಗೆ ನಿಶ್ಚಿತವಾದ ಆದಾಯ ಇರೋದಿಲ್ಲ, ಅದು ನಿಶ್ಚಿತವಾದ ಆದಾಯ ಇರೋದಿಲ್ಲ, ಫ್ಯಾಮಿಲಿಯ ಸಪೋರ್ಟ್ ಇರೋದಿಲ್ಲ ಅಂತಂದಾಗ ಈ ಒಂದು ಹೂಡಿಕೆಯಲ್ಲಿ ಮಾಡಿರುವಂತ ಅಮೌಂಟ್ ನಿಂದ ಬರುವಂತ ಪೆನ್ಷನ್ ಅಮೌಂಟ್ ಅವರ ದೈನಂದಿನ ಖರ್ಚುಗಳಿಗಾಗ್ಲಿ ಮೆಡಿಕಲ್ ಎಕ್ಸ್ಪೆನ್ಸಸ್ ಗಳಿಗಾಗ್ಲಿ ಅದು ಬಹಳಷ್ಟು ಸಹಕಾರಿಯಾಗುತ್ತೆ. ಸೊ ಅವರಿಗೆ ಒಂದು ನಿಶ್ಚಿತವಾದ ಆದಾಯ ಇರೋದ್ರಿಂದ ಯಾರ ಮೇಲೆ ಕೂಡ ಅವಲಂಬಿತರಾಗುವಂತ ಪ್ರಶ್ನೆಯೇ ಬರೋದಿಲ್ಲ ಮೇಡಮ್. ಸೊ ಅವ್ರದೇ ಆದಂತ ಸ್ವತಂತ್ರ ಜೀವನ ನಡೆಸಬೇಕಾದ್ರೆ ಈ ನಿಶ್ಚಿತವಾದ ಆದಾಯ ಖಂಡಿತ ಬೇಕೇ ಬೇಕಾಗತ್ತೆ.
1: ಸರ್, ಈ ಒಂದು ಯೋಜನೆ ತಾವು ಈಗಾಗಲೇ ತಿಳಿಸಿದ್ರಿ, ಈಗ ಈ ಒಂದು ಯೋಜನೆಗಳ ಪ್ರಯೋಜನವನ್ನ ಪಡಿಬೇಕು ಅನ್ನೋರು ಯಾವೆಲ್ಲ ಅರ್ಹತೆಯನ್ನ ಹೊಂದಿರಬೇಕಾಗತ್ತೆ
0: ಮೇಡಮ್? ಇದಕ್ಕೆ ಅರ್ಹತೆ ಅನ್ನೋದಕ್ಕೆ ಪ್ರತಿಯೊಬ್ಬರು ಕೂಡ ಯಾರಿಗೆ ಒಂದು ನಿರ್ದಿಷ್ಟವಾದ ಇನ್ಕಮ್ ಇದೆ, ಪ್ರತಿಯೊಬ್ಬರು ಕೂಡ ಯಾರು ಹೂಡಿಕೆ ಮಾಡಲಿಕ್ಕೆ ಅರ್ಹರಿದ್ದಾರೆ ಪ್ರತಿಯೊಬ್ಬರು ಕೂಡ ಇದಿರುತ್ತೆ. ಇದು ಮೆಡಿಕಲ್ ಅನ್ನೋದು ಇದಕ್ಕೆ ಪಾಲಿಸಿಗಳಿಗೆ ಯೂಶಲಿ ನಮ್ಮಲ್ಲಿ ಮೆಡಿಕಲ್ ಬೇಕಾಗತ್ತೆ ಬಹಳಷ್ಟು ಕೇಸಸ್ ಗೆ ಹಿರಿಯ ನಾಗರಿಕರಿಗೆ ಬಂದಾಗ. ಆದರೆ ಈ ಪಾಲಿಸಿಯಲ್ಲಿ ಯಾವುದೇ ರೀತಿಯ ವೈದ್ಯಕೀಯ ತಪಾಸಣೆ ಇಲ್ಲದೇನೆ ಎಲ್ಲ ಪ್ರತಿಯೊಬ್ಬರು ಕೂಡ ಈ ಪಾಲಿಸಿನ ತಗೋಬಹುದು ಮೇಡಮ್.
1: ಸರಿ, ಇವಾಗ ಈ ಒಂದು ಪಾಲಿಸಿನ ತಗೋಬೇಕು ಅನ್ನೋರು ಯಾವೆಲ್ಲ ದಾಖಲೆಗಳನ್ನ ಕೊಡಬೇಕಾಗತ್ತೆ ಅಂತ?
0: ದಾಖಲೆಗಳ ಬಗ್ಗೆ ಹೇಳೋದಾದ್ರೆ ಈಗ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ನಮ್ಮ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್. ಯಾಕಂತಂದ್ರೆ ಈಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಾವು ಇನ್ವೆಸ್ಟ್ ಮಾಡೋರಂತ ಅಮೌಂಟ್ ನಮ್ಮಲ್ಲಿ ಇರಬೇಕು, ಯಾವುದೇ ರೀತಿಯ ಬೇರೆ ಇನ್ಕಮ್ ಅದರಲ್ಲಿ ಇರುವಂತದ್ದಲ್ಲ. ಅಧಿಕೃತವಾಗಿ ನಮಗೆ ಇರುವಂತ ಇನ್ಕಮ್ ನ ತೋರಿಸುವಂತ ಬ್ಯಾಂಕ್ ಪಾಸ್ಬುಕ್, ಬ್ಯಾಂಕ್ ಸ್ಟೇಟ್ಮೆಂಟ್ ಇದು ಬೇಕಾಗತ್ತೆ ಮೇಡಮ್. ಫೋಟೋಗಳು ಕೂಡ ಬೇಕಾಗತ್ತೆ. ಫೋಟೋ ಈ ಮತ್ತೊಮ್ಮೆ ಹೇಳೋದಾದ್ರೆ ಆಧಾರ್ ಕಾರ್ಡ್ ಬೇಕಾಗತ್ತೆ. ವಯಸ್ಸಿನ ದಾಖಲಾತಿ ಕೊಡುವಂತ ಆಧಾರ್ ಕಾರ್ಡ್ ಇಂದ ವಯಸ್ಸಿನ ದಾಖಲಾತಿ ಕೊಡಬಹುದು. ಹಾಗೂ ಭಾವಚಿತ್ರ, ಪ್ಯಾನ್ ಕಾರ್ಡ್ ಒಂದು ಬೇಕಾಗತ್ತೆ. ವೋಟರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಅಥವಾ ಯಾವುದೇ ರೀತಿಯ ಇತರ ಮಾಹಿತಿ, ಇತರ ದಾಖಲಾತಿಗಳು, ಅಡ್ರೆಸ್ ನ ದೃಢೀಕರಣ ಮಾಡುವಂತ ಒಂದು ಪ್ರೂಫ್ ಕೊಡಬೇಕಾಗತ್ತೆ. ಇದಕ್ಕೆ ಆಧಾರ್ ಇರಬಹುದು, ವೋಟರ್ ಕಾರ್ಡ್ ಇರಬಹುದು, ಡ್ರೈವಿಂಗ್ ಲೈಸೆನ್ಸ್ ಇರಬಹುದು, ಯಾವ್ದು ಬೇಕಾದ್ರೂ ಕೊಡಬಹುದು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತಂದಾಗ ಆ ಪರ್ಟಿಕ್ಯುಲರ್ ಇನ್ವೆಸ್ಟ್ಮೆಂಟ್ ನಾನು ಹೂಡಿಕೆ ಮಾಡೋರಂತ ಮೊತ್ತ ನನ್ನ ಬ್ಯಾಂಕ್ ಅಕೌಂಟ್ ನಲ್ಲಿ ಇರುವಂತದ್ದು ಒಂದು ದಾಖಲಾತಿ ಕೊಡಬೇಕಾಗತ್ತೆ. ಸೊ ಇದಕ್ಕೆ ಇನ್ಕಮ್ ಪ್ರೂಫ್ ಒಂದು ಬೇಕಾಗತ್ತೆ. ಜೊತೆಗೆ ಒಂದು ನಿರ್ಧಾರಿತವಾದ ಪ್ರಪೋಸಲ್ ಫಾರ್ಮ್ ಅಂತ ನಮ್ಮಲ್ಲಿ ಸಿಗುತ್ತೆ. ಆ ಪ್ರಪೋಸಲ್ ಫಾರ್ಮ್ ಅಂದ್ರೆ ಪ್ರಸ್ತಾವ ಪತ್ರ ಅಂತ ಹೇಳ್ತೀವಿ. ಆ ಪ್ರಪೋಸಲ್ ಫಾರ್ಮ್ ನ ಅವರು ತುಂಬಿ ಇವಿಷ್ಟು ದಾಖಲಾತಿಗಳನ್ನು ಅವರು ಕೊಡಬೇಕಾಗತ್ತೆ.
1: ಸರಿ, ಈಗ ಹಿರಿಯ ನಾಗರಿಕರು ಈ ಒಂದು ಜೀವ ವಿಮೆಯನ್ನ ಮಾಡಿಸಿರ್ತಾರೆ, ಅವರ ಮರಣಾನಂತರ ಅದು ಯಾರಿಗೆ ಹೋಗುತ್ತೆ ಅಂತ?
0: ನಾವು ನಿರ್ಧಾರಿತವಾದ ಪ್ರಪೋಸಲ್ ಫಾರ್ಮ್ ಅಂತ ಹೇಳಿದ್ವಿ ಮೇಡಮ್. ನಿರ್ಧಾರಿತ ಪ್ರಸ್ತಾವ ಪತ್ರದಲ್ಲಿ ಯಾರಿಗೆ ನನ್ನ ಮರಣ ನಂತರ ಮೊತ್ತ ಸೇರಬೇಕು ಅನ್ನೋದನ್ನ ಮೊದಲೇ ನಿರ್ದೇಶಿತ ಮಾಡಬೇಕಾಗತ್ತೆ. ಅದನ್ನ ನಾಮ ನಿರ್ದೇಶನ ಅಂತ ಹೇಳ್ತೇವೆ. ಅದು ನಾಮ ನಿರ್ದೇಶನ ಅಂದ್ರೆ ನಾಮಿನಿ ಒಬ್ಬರನ್ನ ನಾವು ಸಜೆಸ್ಟ್ ಮಾಡಬೇಕಾಗತ್ತೆ. ಅವರು ಮೊದಲೇ ನಿರ್ಧಾರಿತವಾಗಿ ಒಂದು ನಿರ್ಧಾರ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪರ್ಸನ್ ಗೆ ಈ ಒಂದು ಅಮೌಂಟ್ ಸೇರ್ಲಿ ಅಂತ ಹೇಳಿ ನಾಮ ನಿರ್ದೇಶಿತ ಮಾಡಿದಂತವ್ರಿಗೆ ಮರಣ ನಂತರ ಆ ಮೊತ್ತ ಅವರಿಗೆ ಸೇರುತ್ತೆ ಮೇಡಮ್. ಆ ರೀತಿ ಯಾರನ್ನ ಅವರು ನಾಮ ನಿರ್ದೇಶಿತ ಮಾಡ್ತಾರೆ ಅವರ ಆಧಾರ್ ಕಾರ್ಡ್, ಅವರ ಪ್ಯಾನ್ ಕಾರ್ಡ್ ಆ ಡೀಟೇಲ್ಸ್ ಕೂಡ ಬೇಕಾಗತ್ತೆ ಮೇಡಮ್.
1: ಸರಿ, ಇವಾಗ ಜೀವನ ಶಾಂತಿ ಹಾಗೂ ಜೀವನ ಅಕ್ಷಯ ಯೋಜನೆಗಳ ಒಂದು ಪಾಲಿಸಿಯನ್ನ ಮಾಡಿಸಿರ್ತಾರೆ, ಅವ್ರಿಗೇನಾದ್ರೂ ಆ ಪಾಲಿಸಿಯ ಮೇಲೆ ಸಾಲ ಬೇಕು ಅಂದ್ರೆ ಸಾಲ ಸಿಗುತ್ತಾ?
0: ಖಂಡಿತ ಮೇಡಮ್. ಈಗಾಗಲೇ ನಾನು ತಿಳಿಸಿರೋ ಹಾಗೆ ಪಾಲಿಸಿ ಮಾಡಿದ 3 ತಿಂಗಳ ನಂತರ ಸಾಲ ಸೌಲಭ್ಯ ಇರುತ್ತೆ. ಅದಕ್ಕೆ ಒಂದು ಕಂಡೀಷನ್ಸ್ ಇದಾವೆ, ದೊಡ್ಡ ಕಂಡೀಷನ್ಸ್ ಏನಿರೋದಿಲ್ಲ. ಆ ಸಾಲ ಸೌಲಭ್ಯ 3 ತಿಂಗಳ ನಂತರ ಖಂಡಿತ ಸಿಗುತ್ತೆ ಮೇಡಮ್.
1: ಸರ್, ಇದರಿಂದ ಟ್ಯಾಕ್ಸ್ ಬೆನಿಫಿಟ್ ಏನಾದ್ರೂ ಸಿಗುತ್ತೆ?
0: ಖಂಡಿತ ಇದೆ ಮೇಡಮ್. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾವು ಈ ಪಾಲಿಸಿಯಲ್ಲಿ ನಾವು ಮಾಡೋರಂತ ಅಮೌಂಟ್ ATC ಅಂಡರ್ ನಲ್ಲಿ ನಾವು ಟ್ಯಾಕ್ಸ್ ಎಕ್ಸೆಂಪ್ಷನ್ ತಗೋಬಹುದು ಮೇಡಮ್.
1: ಸರ್, ಇವಾಗ ಹಿರಿಯ ನಾಗರಿಕರಿಗಾಗಿ ಈ ಒಂದು ಜೀವನ ಅಕ್ಷಯ ಹಾಗೇನೆ ಜೀವನ ಶಾಂತಿ ಈ ಒಂದು ಯೋಜನೆಗಳನ್ನ ಹೊರತುಪಡಿಸಿ ಮತ್ತೆ ಬೇರೆ ಯಾವೆಲ್ಲ ಯೋಜನೆಗಳಿವೆ ಸರ್?
0: ಖಂಡಿತ ಮೇಡಮ್. ಜೀವನ ಶಾಂತಿ ಮತ್ತು ಜೀವನ ಅಕ್ಷಯ ಅಲ್ಲದೇನೆ ಮಾರುಕಟ್ಟೆಗೆ ಸಂಬಂಧಿತವಾದ LIC ಪೆನ್ಷನ್ ಪ್ಲಸ್ ಪಾಲಿಸಿ ಕೂಡ ಇದೆ. ಹೆಚ್ಚಿನ ಪೆನ್ಷನ್ ಪ್ಲಸ್ ಪಾಲಿಸಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಹತ್ತಿರದ LIC ಶಾಖಾ ಕಚೇರಿ ಅಥವಾ ನಮ್ಮ ಪ್ರತಿನಿಧಿ ಮಿತ್ರರನ್ನು ಖಂಡಿತವಾಗ್ಲಿ ನಾವು ಅವರ ಕಡೆಯಿಂದ ನಾವು ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಮೇಡಮ್. ನಮ್ಮಲ್ಲಿ ಪೆನ್ಷನ್ ಅಂತ ಬಂದಾಗ ಪಿಂಚಣಿಯ ವಿಶೇಷ ಪಿಂಚಣಿಯ ಸೌಲಭ್ಯ ಇರುವಂತ ಪಾಲಿಸಿಗಳಲ್ಲಿ ಜೀವನ ಅಕ್ಷಯ, ಜೀವನ ಶಾಂತಿ ಮತ್ತು ಮಾರ್ಕೆಟ್ ಲಿಂಕ್ಡ್ ಇರುವಂತಹ LIC ಪೆನ್ಷನ್ ಪ್ಲಸ್ ಪಾಲಿಸಿ ಕೂಡ ಇದೆ ಮೇಡಮ್. ಈ 3 ಪಾಲಿಸಿಗಳು ವಿಶೇಷವಾಗಿ ಪೆನ್ಷನ್ ಸಂಬಂಧ ಇರುವಂತಹ ಪಾಲಿಸಿಗಳು.
1: ಸರ್, ಹಿರಿಯ ನಾಗರಿಕರಿಗಾಗಿ ಇರುವಂತಹ ಇಷ್ಟೆಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಕೊನೆಯದಾಗಿ ನಮ್ಮ ಕೇಳಿವಣ ಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಕಾರ್ಯಕ್ರಮದ ಮೂಲಕ?
0: ಹಿರಿಯ ನಾಗರಿಕರಿಗೆ ಈಗ ಬೇಕಾಗಿರೋದು ಒಂದು ಆರ್ಥಿಕ ಸ್ವಾತಂತ್ರ್ಯ. ನಾವು ನಮ್ಮ ಮಕ್ಕಳ ಮೇಲೆ ಅವಲಂಬಿತರಾಗಿದೆ. ನಮ್ಮ ಸ್ವಂತ ಆದಾಯದೊಂದಿಗೆ ನಮ್ಮನ್ನು ನಾವು ಸ್ವತಂತ್ರರಾಗಿ ಮಾಡಿಕೊಳ್ಳೋದಕ್ಕೆ ಈ ಪೆನ್ಷನ್ ಪಾಲಿಸಿಗಳು ಬಹಳಷ್ಟು ಸಹಕಾರಿಯಾಗತ್ತೆ. ನಮ್ಮದೇ ಆದ ನಿಶ್ಚಿತವಾದ ಆದಾಯ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೆ ಬರ್ತಾ ಇದ್ರೆ ನಮ್ಮ ದೈನಂದಿನ ಖರ್ಚುಗಳಿಗಾಗಿ ನಮ್ಮ ಅವಲಂಬಿತ ನಾವು ಬೇರೆ ಯಾರ ಮೇಲೆ ಕೂಡ ಅವಲಂಬಿತರಾಗದೆ ಸ್ವತಂತ್ರ ಜೀವನ ನಡೆಸಬಹುದು. ಯಾವಾಗ ಆರ್ಥಿಕ ಸ್ವತಂತ್ರ ಇರುತ್ತೆ ಆವಾಗ ಮಾನಸಿಕ ನೆಮ್ಮದಿ ಕೂಡ ಖಂಡಿತ ಇರುತ್ತೆ. ಸೊ ಸ್ವತಂತ್ರ ಆಗಿ ಬಾಳೋಣ. ಹಾಗೂ ಯಾರ ಮೇಲೆ ಕೂಡ ಅವಲಂಬಿತರಾಗದೆ ನಮ್ಮ ಜೀವನ ಕಾಲದ ಏನು ಒಂದು ಅಮೌಂಟ್ ಏನಿದೆ ಅದನ್ನ LIC ಪೆನ್ಷನ್ ಪಾಲಿಸಿಗಳಲ್ಲಿ ಜೀವನ ಶಾಂತಿ ಆಗಿರ್ಬೋದು, ಜೀವನ ಅಕ್ಷಯ ಆಗಿರ್ಬೋದು, ಅಥವಾ LIC ಪೆನ್ಷನ್ ಪ್ಲಾನ್ ಆಗಿರ್ಬೋದು, ಯಾವುದೇ ರೀತಿಯ ಪ್ಲಾನ್ಗಳಲ್ಲಿ ಹೂಡಿಕೆ ಮಾಡಿ ನಿಶ್ಚಿತವಾದ ಆದಾಯ ಗ್ಯಾರಂಟೀಡ್ ಇಂಟ್ರೆಸ್ಟ್ ಖಂಡಿತವಾಗಿ ಪಡೆದುಕೊಳ್ಳ್ರಿ ಅಂತ ಹೇಳಿ ಇಷ್ಟಪಡ್ತಾನೆ. ಹಾಗೂ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ನನ್ನ ವಿನಂತಿ ಏನಂತಂದ್ರೆ, ನೀವು ನಿಮ್ಮ ಕಾಲಿನ ಮೇಲೆ ನಿಂತ್ಕೊಳ್ಳೋದಾದ್ರೆ ನಿಮ್ಮ ಆರ್ಥಿಕ ಭದ್ರತೆ ನಿಮ್ಮ ಪ್ರಥಮ ಆದ್ಯತೆ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ.
1: ಖಂಡಿತ ಸರ್. ಭಾರತೀಯ ಜೀವ ವಿಮಾ ನಿಗಮವು ಹಿರಿಯ ನಾಗರಿಕರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡ್ತಾ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಯೋಜನೆಗಳನ್ನ ಅದು ನೀಡ್ತಾ ಇದೆ, ಆ ಯೋಜನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್.
1: ಇದುವರೆಗೂ ಕೇಳಿದಿರಿ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮವನ್ನ. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗಾಗಿ LIC ಇರುವಂತಹ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡವರು ಭಾರತೀಯ ಜೀವ ವಿಮಾ ನಿಗಮ ವಿಭಾಗೀಯ ಕಚೇರಿ ಬೆಳಗಾವಿಯ ಸಹಾಯಕ ವಿಭಾಗೀಯ ಪ್ರಬಂಧಕರಾದಂತಹ ಡಿ ವಿರೂಪಾಕ್ಷ ಅವರು. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019049904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದ್ರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಆ ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತಾ ಇದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ. ಮತ್ತೊಮ್ಮೆ

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸಿಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೂರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ ಅನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ

0: ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟು ಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಆಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಆಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸೆಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸೆಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸೆಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸೆಟಮಾಲ್ ಮಾತ್ರವಲ್ಲ, ಆಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಟ್ಸ್ ಅಂತ ಹೇಳ್ತೇವೆ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಾಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
1: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ KLE ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ KLE ವೇಣುಧ್ವನಿ 90.4 FM. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312471482, ಮೊಬೈಲ್ ಸಂಖ್ಯೆ 9448954235.
3: ಕೇಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಿಕ್ಕೋಡಿ. ಅಡ್ಮಿಷನ್ಸ್ ಓಪನ್ ಫಾರ್ 2026-27. ಬಿ ಕೋರ್ಸಸ್ ಅವೈಲೇಬಲ್: ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಪಿಜಿ ಕೋರ್ಸಸ್ ಅವೈಲೇಬಲ್: ಮಾಸ್ಟರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ದ ಕಾಲೇಜ್ ಇಸ್ NBA ಅಕ್ರೆಡಿಟೆಡ್ ಅಂಡ್ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಬೈ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಸ್ ಎ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್. ಕರಿಯರ್ ಅಪರ್ಚುನಿಟೀಸ್: 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ವಿತ್ ರಿಕ್ರೂಟ್ಮೆಂಟ್ ಸಪೋರ್ಟ್ ಫ್ರಮ್ ಮೋರ್ ದನ್ 50 ಕಂಪನೀಸ್ ಇನ್ಕ್ಲೂಡಿಂಗ್ ಇನ್ಫೋಸಿಸ್, ಟಾಟಾ ಗ್ರೂಪ್ ಅಂಡ್ ವಿಪ್ರೊ. ಸ್ಪೆಷಲ್ ಕೋಚಿಂಗ್ ಇಸ್ ಪ್ರೊವೈಡೆಡ್ ಫಾರ್ UPSC, KPSC ಅಂಡ್ ಗೇಟ್ ಅಲಾಂಗ್ ವಿತ್ ಅಕಾಡೆಮಿಕ್ ವರ್ಕ್ಶಾಪ್ಸ್. ದ ಕ್ಯಾಂಪಸ್ ಆಫರ್ಸ್ 500 MBPS ವೈಫೈ, ಅ ವೆಲ್ ಇಕ್ವಿಪ್ಡ್ ಲೈಬ್ರರಿ ಅಂಡ್ ಡಿಜಿಟಲ್ ಕ್ಲಾಸ್ ರೂಮ್ಸ್. ಸೆಪರೇಟ್ ವೆಲ್ ಫರ್ನಿಶ್ಡ್ ಹಾಸ್ಟೆಲ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಕಾಲೇಜ್ ಬಸ್ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಆನ್ ಮೋರ್ ದನ್ 10 ಮೇಜರ್ ಸರೌಂಡಿಂಗ್ ರೂಟ್ಸ್. ಅಡ್ಮಿಷನ್ಸ್ ಆರ್ ಕಂಡಕ್ಟೆಡ್ ಆಸ್ ಪರ್ ಗವರ್ನಮೆಂಟ್ ಆಫ್ ಕರ್ನಾಟಕ ನಾರ್ಮ್ಸ್, CET ಕೋಡ್ E167. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಲ್ 9483047799 or visit www.klecet.edu.

ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 03 ಹಾಗೂ 8123871607.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಚಿಕ್ಕೋಡಿಯ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ.

0: शेली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2 BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಇಂದೇ ನನಸಾಗಿಸಿಕೊಳ್ಳಿ.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: KLE Technological University, Belagavi. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 08312440322 ಅಥವಾ www.kletech.ac.in ಗೆ ಭೇಟಿ ನೀಡಿ. ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचं योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचं निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE Pharmacy College Umbalgavi 2016-2017 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿ ಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು PhD ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100+ ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000+ ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ಡ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು, NAC A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗ ಅವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 08312471399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200 ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮಿಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂತಹ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನ ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವಲ್ಕೋಟ್ ಮತ್ತು ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು 100 ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು 7 ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50 ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲ ಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆಯ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣಾ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2042 ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟ್ರೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನು ಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ಧವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ಧ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಜೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 ಕಿಲೋಮೀಟರ್ ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಎಂಜಿನಿಯರಿಂಗ್ ಕೌಶಲ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 ಕೋಟಿ ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 ಕಿಲೋಮೀಟರ್ ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುಗಳ ನಿರ್ಮಾಣವನ್ನು ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ಲಕ್ಷಾಂತರ ತಾಯಿಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ಧತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
3: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
4: ಸಂಪತ್ತು, ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777